0: 頑張り。
1: ನಮ್ಮಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ಪರಮೇಶ ಮಿತ್ರ ಶತಪತ್ರ ಗತಾಳಿ ವರ್ಗಾಃ ಹರ್ತುಂ ಶ್ರಿಯಂ ಕುವಲಯಸ್ಯ ನಿಜಾಂಗ ಲಕ್ಷ್ಮ್ಯಾಃ ಭೇರಿ ನಿನಾದಮಿವ ಭಿಪ್ರತಿ ತೀವ್ರನಾದಂ ಶ್ರೀ ಮೋದಕ ಪ್ರಿಯ ದೇವ ವಿಭೋ ತವ ಸುಪ್ರಭಾತಂ ಸೇವಾ ಪರಾಶಿವ ಸುರೇಶ ಕೃಶಾನು ಧರ್ಮ ರಕ್ಷೋ

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಹರಿಘರ್ ಸೂರ್ಯಘರ್.
3: ನಮ್ಮ ಸನಿ ಸಮುದಾಯ ಬಾನುಲಿ ಕೇಂದ್ರ 94.4 ಮುದಿಕೋಟೆ.

0: సంపత్వని.
1: ನಿಜ ಹೇಳ್ಬೇಕಾ?
2: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815352569999 ಈ ದೂರವಾಣಿಗೆ ಸಂಪರ್ಕಿಸಿ.

0: money.
1: ಅಕಾಲಿಕ ಮಳೆಗೆ ಮಿಂಚು ಗುಡುಗು.

0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
2: ಅಕಾಲಿಕ ಮಳೆಗೆ ಮಿಂಚುಗಳು.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧ, ಈತನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಬಹು ಮಹತ್ವಪೂರ್ಣವಾದ ಕಾಲ. ಏಕೆಂದರೆ ಆ ಕಾಲದಲ್ಲಿ ವಿಚಾರ ಶಕ್ತಿ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಲಯದಲ್ಲಿ ಒಂದು ಮಹತ್ತರ ಆಂದೋಲನವೇ ಆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಸುಧಾರಣೆಗಳಾದವು. ಜನರ ವಿಚಾರ ಪ್ರಜ್ಞೆಯಲ್ಲಿ ಹೊಸತೊಂದು ಚೇತನ ಮೂಡಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡಿದ್ದ ಅಶಾಂತಿ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಕವಾಯಿತು. ಈಗ ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅರಿವಿನ ದಾರಿ ಕಾಣದೆ ಜನ ಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ ಎಂಬ ನಂಬಿಕೆಯನ್ನು ನಿಜಗೊಳಿಸಿದವರಲ್ಲಿ ಬೌದ್ಧ ಧರ್ಮ ಪ್ರವರ್ತಕ ಬುದ್ಧನು ಒಬ್ಬ. ಈತನ ಮೊದಲ ಹೆಸರು ಸಿದ್ಧಾರ್ಥ ಗೌತಮ. ಈತನ ತಂದೆ ನೇಪಾಳದ ಕಪಿಲವಸ್ತುವಿನಲ್ಲಿ ಆಳುತ್ತಿದ್ದ ಶಾಕ್ಯ ವಂಶದ ಶುದ್ಧೋಧನ. ಆದ್ದರಿಂದ ಬುದ್ಧನನ್ನು ಶಾಕ್ಯ ಮುನಿ ಎಂದು ಕರೆಯುತ್ತಾರೆ. ತಾಯಿ ಮಾಯಾದೇವಿ. ತುಂಬು ಗರ್ಭಿಣಿಯಾದ ಮಾಯಾದೇವಿ ಪ್ರಸವಕ್ಕೆ ತನ್ನ ತವರು ಮನೆಗೆ ಪರಿವಾರ ಸಮೇತ ಹೊರಟಳು. ಮಾರ್ಗ ಮಧ್ಯದಲ್ಲಿ ರಮಣೀಯವಾದ ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ದೈವೀ ಸಂಭೂತನಾದ ಸಿದ್ಧಾರ್ಥನಿಗೆ ಜನ್ಮವಿತ್ತಳು. ಸಿದ್ಧಾರ್ಥ ಹುಟ್ಟಿದ ಕೇವಲ 7 ದಿವಸಗಳಲ್ಲಿ ಮಾಯಾದೇವಿ ತೀರಿಕೊಂಡಳು. ತರುವಾಯ ಸಿದ್ಧಾರ್ಥ ತನ್ನ ಮಲತಾಯಿ ಮಹಾಪ್ರಜಾವತಿ ಗೌತಮಿಯ ಪಾಲನೆಯಲ್ಲಿ ಬೆಳೆದನು. ಈ ದೈವೀ ಪುರುಷನೋರ್ವನ ಜನ್ಮದ ಸುವಾರ್ತೆಯ ಸಂಕೇತವಾಗಿ ರಾಜ್ಯದಲ್ಲಿ ಅನೇಕ ಆಶ್ಚರ್ಯಕರ ಘಟನೆಗಳು ಸಂಭವಿಸಿದವು. ತಿಳಿದೋ ತಿಳಿಯದೆಯೋ 1000 ಜ್ಞಾನಿಗಳು, ಪಂಡಿತರು, ರಾಜರು, ಮುನಿಗಳು ಬಂದು ಶಿಶುವನ್ನು ನೋಡಿ ಸಂತೋಷಪಟ್ಟರು. ಹೀಗೆ ಬಂದವರಲ್ಲಿ ವೃದ್ಧ ಅಸಿತ ಮಹರ್ಷಿಯು ಒಬ್ಬ. ಮಗುವನ್ನು ನೋಡಿದ ಈತ ಹೃದಯ ತುಂಬಿ ನಕ್ಕು ಸಂತೋಷಪಟ್ಟ. ಮರುಕ್ಷಣವೇ ಕಣ್ಣಲ್ಲಿ ನೀರು ತುಂಬಿ ಕಮ್ಮನಿಗೆರೆದ. ಅಸಿತ ಮಹರ್ಷಿಗಳ

ಸರ್ವ ವಿದ್ಯೆಗಳನ್ನು ಸಿದ್ಧಾರ್ಥನಲ್ಲಿ ಮೂಡಿಸಲು ಎಚ್ಚರ ವಹಿಸಿದನು. ಸಿದ್ಧಾರ್ಥನಿಗೆ ಯಾವುದರ ಕೊರತೆಯೂ ಕಾಣದಂತೆ ವ್ಯವಸ್ಥೆ ಮಾಡಲಾಯಿತು. ಚಳಿ, ಬೇಸಿಗೆ ಮತ್ತು ಮಳೆಗಾಲಕ್ಕೂ ಯೋಗ್ಯವಾಗುವಂತೆ 3 ಅರಮನೆಗಳನ್ನು ಒದಗಿಸಲಾಗಿತ್ತು. ಆದರೆ ಅಂತಹ ಭೋಗ ಜೀವನದ ಅನುಭವದಿಂದ ಸಿದ್ಧಾರ್ಥ ಬಹು ದೂರವಿದ್ದ. ಅದಾವುದರ ಅಪೇಕ್ಷೆಯೂ ಅವನಿಗಿರಲಿಲ್ಲ. ಪ್ರಾರಂಭದಿಂದಲೂ ಸಿದ್ಧಾರ್ಥನ ತಾತ್ವಿಕ ಮನೋಭಾವವನ್ನು ಅರಿತ ಶುದ್ಧೋದನ ಆತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದ. ಹಾಗಾಗಿ 16 ವಯಸ್ಸಿನಲ್ಲೇ ಸಿದ್ಧಾರ್ಥನಿಗೆ ಯಶೋಧರೆಯೊಂದಿಗೆ ವಿವಾಹವಾಯಿತು. ಸಂಸಾರ ಜೀವನ ದಿನ ದಿನಕ್ಕೂ ಹೊಸ ಅನುಭವವನ್ನೇ ತಂದುಕೊಡುತ್ತಿತ್ತು. ಅಷ್ಟರಲ್ಲೇ ಯಶೋಧರ ರಾಹುಲನಿಗೆ ಜನ್ಮವಿತ್ತಳು. ಇಷ್ಟಾದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಸಿದ್ಧಾರ್ಥ ಮನಸ್ಸು ಜನತೆಯ ಸೌಕರ್ಯಕ್ಕಾಗಿ ಆತೊರೆಯುತ್ತಿತ್ತು. ಇಷ್ಟಾದರೂ ಸಿದ್ಧಾರ್ಥನು ದೈವಿ ಪುರುಷ. ಅವನು ಲೋಕವಿಖ್ಯಾತ ಸನ್ಯಾಸಿಯಾಗುವನೆಂಬ ಜ್ಯೋತಿಷ್ಯಗಳ ಮಾತು ಶುದ್ಧೋದನನ ಅಂತರಾಳದಲ್ಲಿ ಇತ್ತು. ಒಮ್ಮೊಮ್ಮೆ ಅದು ಜ್ಞಾಪಕಕ್ಕೆ ಬಂದರೂ ಅದನ್ನು ವ್ಯಕ್ತಪಡಿಸದೆ ಶುದ್ಧೋದನ ಅನುಭವಿಸಿದ ನೋವು ಅಪಾರ. ತನ್ನ ಮಗ ಪ್ರಬಲ ಅರಸನಾಗಬೇಕೆಂಬುದೇ ಅವನ ಪರಮಧ್ಯೇಯ. ಆದರೆ ಪುತ್ರೋತ್ಸವದ ಕೆಲವೇ ದಿವಸಗಳಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನವೋದಯ ಕಾಣುವ ಘಟನೆಗಳು ಸಂಭವಿಸಿದವು. ರೋಗ ರುಜಿನ, ಮರಣ, ದಾರಿದ್ರ್ಯ ಹಾಗೂ ಓರ್ವ ನಿರ್ಲಿಪ್ತ ಸನ್ಯಾಸಿಯನ್ನು ಕಣ್ಣಾರೆ ಕಂಡ ಸಿದ್ಧಾರ್ಥನ ಮನ ನೊಂದಿತು. ತತ್ಪರಿಣಾಮವಾಗಿ ಅವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಬೇಕೆಂಬ ದೃಢ ಸಂಕಲ್ಪ ಮಾಡಿದನು. ಜೀವನದಲ್ಲಿ ವಿರಕ್ತನಾಗಿ ದುಃಖ ವಿಮೋಚನೆಗಾಗಿ ಪರಿತಪಿಸತೊಡಗಿದ. ಕೊನೆಗೆ ತನ್ನ 29 ವಯಸ್ಸಿನಲ್ಲಿ ರಾಜ್ಯ, ಅರಮನೆ, ಹೆಂಡತಿ, ಮಗು ಎಲ್ಲವನ್ನು ತ್ಯಜಿಸಿ ಅರಮನೆಯ ಸೇವಕ ಚೆನ್ನನ ಸಹಾಯದಿಂದ ಒಂದು ರಾತ್ರಿ ನಗರವನ್ನು ದಾಟಿ ಬಹುದೂರ ಸಾಗಿದ. ಇದನ್ನೇ ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಮಹಾಪರಿತ್ಯಾಗಿಯಾಗಿ ಸಿದ್ಧಾರ್ಥ ರಾಜಗೃಹ ತಲುಪಿದ. ಮನಃಶಾಂತಿಗಾಗಿ ಬಹುಕಾಲ ಅಲೆದಾಡಿದನು. ಅತ್ಯುಗ್ರಹವಾದ ಹಠಯೋಗ ಸಾಧನೆಗಳನ್ನು ಆಚರಿಸಿದ. ಇಷ್ಟಾದರೂ ಅವನಿಗೆ ಶಾಂತಿ ಪ್ರಾಪ್ತಿಯಾಗಲಿಲ್ಲ. ಆಹಾರವನ್ನು ತ್ಯಜಿಸಿದ್ದರಿಂದ ದೇಹ ಕೃಶವಾಗತೊಡಗಿತು. ದೇಹ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇರದು ಎಂಬುದನ್ನರಿತು ಮುಂದೆ ಹೊರಟ. ವನದಲ್ಲೇ ವ್ಯಾಪಕವಾಗಿ ಸುತ್ತಾಡಿದ. ಮನಸ್ಸಿಗೆ ನೆಮ್ಮದಿ ದೊರಕದಾಯಿತು. ಸತ್ಯಾನ್ವೇಷಣೆಯ ತವಕ ಪ್ರಬಲವಾಗತೊಡಗಿತು. ಉರುವೇಲ ಗ್ರಾಮವನ್ನು ಸಮೀಪಿಸಿ ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಿದ. ಸಂಜೆಯ ಹೊತ್ತಿಗೆ ಗಯಾ ತಲುಪಿದ. ತರುವಾಯ ತನಗೆ ಜ್ಞಾನ ಸಿದ್ಧಿಯಾಗದೆ ತಾನು ಇಲ್ಲಿಂದ ಮೇಲೆ ಏಳುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಸಕ್ತನಾದ. ಕೊನೆಗೆ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ಕಾಲದಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವನು ಬುದ್ಧನಾದ. ಬುದ್ಧ ಎಂದರೆ ಜ್ಞಾನೋದಯ ಪಡೆದವನು ಎಂದರ್ಥ. ಅಂತೆಯೇ ಆ ವೃಕ್ಷವು ಬೋಧಿ ವೃಕ್ಷವಾಯಿತು. ಗಯೆಗೆ ಬುದ್ಧ ಗಯ ಎಂಬ ಹೆಸರು ಬಂದಿತು. ತರುವಾಯ ಬುದ್ಧ ತಥಾಗತ ಎಂಬುದಾಗಿ ಪ್ರಖ್ಯಾತನಾದನು. ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದರ್ಥ. ತಾನು ತಿಳಿದ ಜ್ಞಾನವನ್ನು ಬೋಧಿಸಲು ಬುದ್ಧನು ಸಂಚಾರವನ್ನು ಕೈಗೊಂಡನು. ಹೀಗೆ ಸಂಚಾರ ಹೊರಟು ಅಯೋಧ್ಯೆ, ಬಿಹಾರ, ಸಾರನಾಥ, ಕಾಶಿ ಮುಂತಾದ ಭಾಗಗಳಲ್ಲಿ ಸುಮಾರು 45 ವರ್ಷಗಳನ್ನು ಕಳೆದನು. ಕೊನೆಗೆ ತನ್ನ 80 ವಯಸ್ಸಿನಲ್ಲಿ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಬುದ್ಧ ಸಾರನಾಥದ ಜಿಂಕೆವನದಲ್ಲಿ ತನ್ನ ಪ್ರಥಮ ಬಾರಿಗೆ ಬೋಧನೆ ಆರಂಭಿಸಿದ. ಪ್ರಮುಖವಾಗಿ ಬೌದ್ಧ ಧರ್ಮದ ತತ್ವಗಳು ಅಥವಾ ಬೋಧನೆಗಳನ್ನು ತಿಳಿದುಕೊಳ್ಳುವುದಾದರೆ ಬುದ್ಧನ ತತ್ವಗಳನ್ನು 3 ಪ್ರಮುಖ ವಿಭಾಗಗಳಲ್ಲಿ ತಿಳಿದುಕೊಳ್ಳಬಹುದು. ಮೊದಲನೆಯದು 4 ಮೂಲ ತತ್ವಗಳು. ಅವುಗಳೆಂದರೆ ಅಹಿಂಸೆ, ಸತ್ಯ ನುಡಿಯುವುದು, ಕಳ್ಳತನ ಮಾಡದಿರುವುದು, ಪಾವಿತ್ರ್ಯತೆ. ನಂತರ 4 ಸತ್ಯಗಳು. ಅವುಗಳೆಂದರೆ ಮನುಷ್ಯ ಜೀವನ ದುಃಖಮಯವಾದುದು, ದುಃಖಕ್ಕೆ ಆಸೆಯೇ ಮೂಲ ಕಾರಣ, ಜನ್ಮ ಪುನರ್ಜನ್ಮಗಳು ಹುಟ್ಟುವುದು ಆಸೆಯಿಂದಲೇ, ಅವನ್ನು ಗೆದ್ದರೆ ಅಥವಾ ತೊರೆದರೆ ಮೋಕ್ಷಕ್ಕೆ ಮಾರ್ಗ. ನಂತರ 3 ಅಷ್ಟಾಂಗ ಮಾರ್ಗ. ಅವೆಂದರೆ ಸದ್ನಂಬಿಕೆ, ಸದ್ಯೋಚನೆ, ಸನ್ನುಡಿ, ಸನ್ನಡತೆ, ಸಜ್ಜಿ.

0: ಜೀವನ, ಸತ್ ಪ್ರಯತ್ನ, ಸತ್ ಧ್ಯಾನ, ಸತ್ ಚಿಂತನ. ಬುದ್ಧನ ತತ್ವಗಳನ್ನು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪಿಟಕಗಳಲ್ಲಿ ಕಾಣಬಹುದು. ಅವುಗಳೆಂದರೆ ಸುತ್ತಪೀಠಿಕ, ವಿನಯ ಪೀಠಿಕ ಮತ್ತು ಅಭಿದಮ ಪೀಠಿಕ. ನಂತರ ಬೌದ್ಧ ಧರ್ಮದ ಮೂರು ಆದರ್ಶಗಳೆಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬೌದ್ಧ ಧರ್ಮದ ಪ್ರಚಾರವು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಅರಳಿ ವಿಶ್ವವ್ಯಾಪಿಯಾಯಿತು. ಕೇಳುಗರೆ, ಇದುವರೆಗೂ ಗೌತಮ ಬುದ್ಧರ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ನಲ್ಲಿ. ಧನ್ಯವಾದಗಳು.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ಟನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ. ಹೇಳ್ತಿದ್ಲು ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದ ಹಂಪೆಯ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಂಪೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಬಳಿ ಇರುವ ಐತಿಹಾಸಿಕ ಸ್ಥಳ. 1336 ರಿಂದ 1565 ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಂಪೆಯ ಮೊದಲನೇ ಹೆಸರು ಪಂಪ ಎಂದಿತ್ತು. ವರ್ಷಗಳು ಕಳೆದಂತೆ ಇದು ವಿಜಯನಗರ ಮತ್ತು ವಿರೂಪಾಕ್ಷಪುರ ಎಂದು ಕರೆಯಲ್ಪಟ್ಟಿತು. ಹಂಪೆಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ವಿಜಯನಗರ ಸಾಮ್ರಾಜ್ಯದ ಒಡೆಯನಾದ ಕೃಷ್ಣದೇವರಾಯರ ಕಾಲದಲ್ಲಿ ಹಂಪೆ ಬಜಾರ್ ಎಂದೆನಿಸಿಕೊಂಡ ಬೀದಿಯಲ್ಲಿ ವಜ್ರಾಭರಣಗಳನ್ನು ತೂಕದ ಮಾದರಿಯಲ್ಲಿ ಮಾರಲ್ಪಡುತ್ತಿದ್ದರಂತೆ. ಕೃಷ್ಣದೇವರಾಯನ ರಾಜ್ಯಭಾರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಾ ಬಂತು. ಕೊನೆಗೆ ತಾಳಿಕೋಟೆಯ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಬಂದ ಆಕ್ರಮಣವನ್ನು ತಡೆಯದೆ ಅಂತ್ಯಗೊಂಡಿತು. ಹಂಪೆಯಲ್ಲಿದ್ದ ಅನೇಕ ಸ್ಮಾರಕಗಳನ್ನು ಸುಮಾರು 6 ತಿಂಗಳುಗಳ ಕಾಲ ಸೈನಿಕರು ನಾಶ ಮಾಡಿದರು ಎನ್ನುತ್ತದೆ ಇತಿಹಾಸ. ಇಂದು ವಿರೂಪಾಕ್ಷ ದೇವಾಲಯ, ಅಜರರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳು, ವಿಶ್ವವಿಖ್ಯಾತ ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಸಾಸಿವೆ ಕಾಲು ಗಣಪತಿ, ಉಗ್ರ ನರಸಿಂಹ, ಕಮಲ ಮಹಲ್, ಬಡವಿಲಿಂಗ, ಆನೆಲಾಯ, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹಂಪೆಯಲ್ಲಿ ನೋಡಬಹುದಾಗಿದೆ. ಹಂಪೆಯು ತುಂಗಭದ್ರಾ ನದಿಯ ತೀರದಲ್ಲಿದೆ. ಇದು ಬೆಂಗಳೂರಿನಿಂದ 343 ಕಿಲೋಮೀಟರ್, ಬಿಜಾಪುರದಿಂದ 254 ಕಿಲೋಮೀಟರ್ ಮತ್ತು ಬಳ್ಳಾರಿಯಿಂದ 24 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕ ಸರ್ಕಾರವು ಆಯೋಜಿಸುವ ವಿಜಯನಗರ ವಾರ್ಷಿಕೋತ್ಸವವು ಅಂದರೆ ಹಂಪಿ ಉತ್ಸವ ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ನಡೆಯುತ್ತದೆ. ಹಂಪೆ ಹಾಗೂ ಸುತ್ತಮುತ್ತಲಿರುವ ಕೆಲವು ಮುಖ್ಯ ಸ್ಮಾರಕಗಳು ಇಲ್ಲಿರುವ ದೇವಸ್ಥಾನಗಳನ್ನು ನೋಡಲು ಸುಲಭವಾಗುವಂತೆ ಹಲವು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವೆಂದರೆ ಕೇಂದ್ರವಾದ ವಿರೂಪಾಕ್ಷೇಶ್ವರ ದೇವಸ್ಥಾನ, ನಡೆದು ನೋಡಬಹುದಾದ ದಾರಿ, ವಾಹನಗಳಲ್ಲಿ ಸಂಚರಿಸಿ ನೋಡಬಹುದಾದ ದಾರಿ, ಸೂರ್ಯಾಸ್ತದ ಸ್ಥಳಗಳು, ಅಚ್ಯುತರಾಯ ದೇಗುಲ, ಆನೆಗೊಂದ

ಇದೆ ಅಂಜನಾದ್ರಿ ಪರ್ವತ, ವಿರೂಪಾಕ್ಷೇಶ್ವರ ದೇವಾಲಯ, ತುಂಗಭದ್ರಾ ನದಿ, ಪುರಂದರ ಮಂಟಪ, ವಿಜಯವಿಠಲ ದೇಗುಲ, ಕಲ್ಲಿನ ತೇರು, ಉಗ್ರ ನರಸಿಂಹ, ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ರಾಣಿ ಸ್ನಾನಗೃಹ, ಅಂಪೆ ಬಜಾರ್, ಹೇಮಕೂಟ ಇತ್ಯಾದಿ. ಹಾಗೂ ಬಡವಿಲಿಂಗ 9 ಅಡಿಯ ದೇವಸ್ಥಾನವಾಗಿದ್ದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಮೀಪವೇ ಕಾಣಿಸುತ್ತದೆ. ಇದರ ವಿಶಿಷ್ಟತೆ ಎಂದರೆ ಇದು ಒಂದು ಪ್ರಾಚೀನ ಕಾಲುವೆಯ ಮುಖಾಂತರ ಹರಿದು ಬರುವ ನೀರಿನಿಂದ ಸದಾಕಾಲ ಆವೃತವಾಗಿರುತ್ತದೆ. ಈ ಲಿಂಗದಲ್ಲಿ 3 ಕಣ್ಣುಗಳನ್ನು ಕೆತ್ತಲಾಗಿದ್ದು ಶಿವನ 3 ನೇತ್ರಗಳನ್ನು ಪ್ರತಿನಿಧಿಸುತ್ತದೆ. ಇದು ಕೂಡ ಭೇಟಿ ಕೊಡಬಹುದಾದಂತಹ ಸ್ಥಳವಾಗಿದೆ. ಸ್ಥಳೀಯರ ನಂಬಿಕೆ ಪ್ರಕಾರ ಹಂಪಿ ಎಂಬ ಬಡಬುಡಕಟ್ಟು ಜನಾಂಗದವನೊಬ್ಬ ತನ್ನ ಆಸೆಗಳನ್ನು ಈಡೇರಿಸಿದರೆ ಒಂದು ಶಿವಲಿಂಗವನ್ನು ಕಟ್ಟುತ್ತೇನೆಂದು ಮಾತು ಕೊಡುತ್ತಾನೆ. ಇದನ್ನರಿತ ಪರಮೇಶ್ವರನು ಅವನ ಆಸೆಗಳನ್ನು ಈಡೇರಿಸಲು ನಿರ್ಧರಿಸಿದ. ತದನಂತರ ಆ ಭಕ್ತನು ಈ ಬಡವಲಿಂಗವನ್ನು ನಿರ್ಮಿಸಿ ಈಶ್ವರನಿಗೆ ಅರ್ಪಿಸಿದ. ಇನ್ನೊಂದು ದಂತಕಥೆಯ ಪ್ರಕಾರ ಈ ಲಿಂಗವು ಒಬ್ಬ ರೈತ ಮಹಿಳೆಯಿಂದ ನಿರ್ಮಿತವಾಗಿದ್ದು ಅದಕ್ಕವಳು ಬಡವಿಲಿಂಗ ಎಂದು ನಾಮಕರಣ ಮಾಡಿದ್ದಳು ಎಂದು ಹೇಳಲಾಗುತ್ತದೆ. ಇನ್ನು ಹೇಮಕೂಟ ಬೆಟ್ಟದ ಕೆಳಗಿರುವ ಸಾಸಿವೆ ಕಾಳು ಗಣೇಶ ಗುಡಿಗೆ ಭೇಟಿ ನೀಡಲೇಬೇಕು. ಸಾಸಿವೆ ಕಾಳುಗಳನ್ನು ನೆನಪಿಗೆ ತರುವಂತಹ ಇಲ್ಲಿರುವ ಜನಪ್ರಿಯ ಗಣಪತಿ ವಿಗ್ರಹವು 8 ಉದ್ದವಾಗಿದೆ. ಆದ್ದರಿಂದ ಭಕ್ತ ಸಮೂಹದಲ್ಲಿ ಇದು ಸಾಸಿವೆ ಕಾಳು ಗಣೇಶನೆಂಬ ಹೆಸರಿನಿಂದಲೂ ಚಿರಪರಿಚಿತವಾಗಿದೆ. ಪುರಾಣದ ಪ್ರಕಾರ ಒಮ್ಮೆ ಭಗವಂತ ಗಣೇಶನು ಮಿತಿಮೀರಿ ತಿಂದಿದ್ದರ ಪರಿಣಾಮ ಹೊಟ್ಟೆ ಒಡೆಯುವಂತಾಗಿ ಅದನ್ನು ತಡೆಯಲು ಸರ್ಪವನ್ನು ಹೊಟ್ಟೆಗೆ ಅಡ್ಡಲಾಗಿ ಸುತ್ತಿಕೊಂಡನೆಂಬುದು ಪ್ರತೀತಿ. ವಿಗ್ರಹವು ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದು ಬಲಗೈಯಲ್ಲಿ ಮುರಿದ ಆನೆಯದಂತ ಮತ್ತು ಅಂಕುಶವನ್ನು ಕಾಣಬಹುದು. ಮೊದಲನೇ ಎಡಗೈ ವಂಕಿಯಾಕಾರದ ಪಾಶವನ್ನು ಹೊಂದಿದ್ದು ಎರಡನೇ ಎಡಗೈ ಮತ್ತು ಸೊಂಡಿಲು ಕಲ್ಲಿನಿಂದ ಬೇರ್ಪಡಿಸಿ ಕೆತ್ತಲಾಗಿದೆ. ಸಾಸಿವೆ ಕಾಳು ಗಣೇಶ ಗುಡಿಯನ್ನು ತಲುಪಿದಾಗ ವಿಗ್ರಹವು ವಿಶಾಲವಾದ ಆವರಣವನ್ನು ಹೊಂದಿರುವುದು ಕಾಣಬಹುದು. ಅಲ್ಲಿ ಕೆತ್ತಲಾಗಿರುವ ಮಾಹಿತಿಯ ಪ್ರಕಾರ ಇದನ್ನು ಚಂದ್ರಗಿರಿಯ ವ್ಯಾಪಾರಿಯೊಬ್ಬನು ಕ್ರಿಸ್ತಶಕ 1506 ವಿಜಯನಗರ ಸಾಮ್ರಾಜ್ಯದ ದೊರೆಯಾದ ಎರಡನೇ ನರಸಿಂಹನಿಗೋಸ್ಕರ ಕಟ್ಟಿದನೆಂಬುದು ತಿಳಿದುಬರುತ್ತದೆ. ಇನ್ನು ಕಮಲಾಪುರದಲ್ಲಿರುವ ಪ್ರಾಚ್ಯವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇಲ್ಲಿರುವ ಪ್ರಾಚ್ಯವಸ್ತು ಸಂಗ್ರಹಾಲಯವು ಹಂಪಿಯ 2 ಮಾದರಿಗಳನ್ನು ಒಳಗೊಂಡಿದ್ದು ಈ ಪ್ರದೇಶ ಸ್ಥಳ ವಿವರಣೆಯನ್ನು ವಿವರವಾಗಿ ತಿಳಿಸುತ್ತದೆ. ಆದ್ದರಿಂದ ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡಿ ತಮಗೆ ಬೇಕಾದ ಮಾಹಿತಿಯನ್ನು ಸುಲಭವಾಗಿ ತಿಳಿಯುತ್ತಾರೆ. ಸಣ್ಣ ಮಾದರಿಯು ಗ್ಯಾಲರಿಯ ಒಳಭಾಗದಲ್ಲಿದ್ದು ರಾಯಲ್ ಸೆಂಟರ್ನ ವಿಸ್ತಾರವಾದ ವಿವರಗಳನ್ನು ನೀಡುತ್ತದೆ. ಈ ಸಂಗ್ರಹಾಲಯವು ಪ್ರಧಾನವಾಗಿ 4 ಭಾಗಗಳನ್ನು ಹೊಂದಿದೆ. ಮೇಲೆ ವಿವರಿಸಿದ ಹಂಪಿಯ ಮಾದರಿಗಳು 1ನೇ ಭಾಗದಲ್ಲಿದ್ದು 2ನೇ ಭಾಗವು ಹಂಪಿಯ ಅವಶೇಷಗಳಿಗೆ ಸಂಬಂಧಿಸಿದ ಮೂರ್ತಿಗಳು ಹಾಗೂ ಶಿಲ್ಪಕಲಾಕೃತಿಗಳನ್ನು ಹೊಂದಿದೆ. 3ನೇ ಭಾಗವು ಆಗಿನ ಕಾಲದಲ್ಲಿ ಉಪಯೋಗಿಸಲ್ಪಡುತ್ತಿದ್ದ ಯುದ್ಧ ಸಲಕರಣೆಗಳು, ನಗನಾಣ್ಯಗಳು ಮತ್ತು ಇತರೆ ಸಾಮಗ್ರಿಗಳನ್ನು ಹೊಂದಿದೆ. 4ನೇ ಭಾಗವು ಇತಿಹಾಸದ ಪೂರ್ವ ಹಾಗೂ ನಂತರದ ವಸ್ತುಗಳನ್ನು ಹೊಂದಿದೆ. ಇರೋ ಕಲ್ಲುಗಳು, ಸತಿ ಕಲ್ಲುಗಳು, ಚಿಕ್ಕದಾದ ರಾಯಲ್ ಸೆಂಟರ್ ಪ್ರತಿರೂಪ, ಪಿಂಗಾಣಿ ವಸ್ತುಗಳು ಮತ್ತು ಗೋಡೆಯ ಅಲಂಕಾರಿಕ ವಸ್ತುಗಳನ್ನು ಹೊಂದಿದೆ. ಈ ಸಂಗ್ರಹಾಲಯವು ಪ್ರತಿ ಶುಕ್ರವಾರ ಹಾಗೂ ರಾಷ್ಟ್ರೀಯ ರಜಾ ದಿನಗಳಂದು ಮುಚ್ಚಿರುತ್ತದೆ. ಉಳಿದ ದಿನಗಳಲ್ಲಿ ಇದರ ಸಮಯ ಬೆಳಿಗ್ಗೆ 10 ಸಂಜೆ 5 ನೀವು ಹಂಪಿಗೆ ಹೋಗುತ್ತೀರಾದರೆ ಖಂಡಿತವಾಗಿಯೂ ಇದಕ್ಕೆ ಭೇಟಿ ನೀಡಿ. ನಂತರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಶ್ರೀ ಲಕ್ಷ್ಮೀ ನರಸಿಂಹ ಗುಡಿಯಲ್ಲಿ 6.7 ಎತ್ತರವಿರುವ ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ನರಸಿಂಹನ ವಿಗ್ರಹವು ಆದಿಶೇಷನ ಮೇಲೆ ವಿಶ್ರಮಿಸುವ ಭಂಗಿಯಲ್ಲಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿ ಕೆತ್ತಲಾಗಿರುವ ಮಾಹಿತಿಯ ಪ್ರಕಾರ ಇದನ್ನು ಕ್ರಿಸ್ತಶಕ 1528 ದೊರೆಯಾದ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಪೂರ್ಣಗೊಳಿಸಲಾಯಿತೆಂದು ತಿಳಿದುಬರುತ್ತದೆ. ಮೂಲ ವಿಗ್ರಹವು ಲಕ್ಷ್ಮೀ ದೇವತೆಯು ವಿಷ್ಣುವಿನ ತೊಡೆಯಲ್ಲಿ ಕುಳಿತಿರುವ ಭಂಗಿಯಲ್ಲಿದೆ. ಆದರೆ ಕ್ರಿಸ್ತಶಕ 1565 ಲಕ್ಷ್ಮೀ ದೇವತೆಯ ವಿಗ್ರಹವು ನಾಶ ಹೊಂದಿದ್ದು
ಪ್ರಸ್ತುತ ಅದನ್ನು ಕಮಲಾಪುರ ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಆದರೂ ಉಪ್ಪಿರುವ ಕಣ್ಣುಗಳನ್ನು ಚಿತ್ರಿಸಲಾಗಿರುವ ನರಸಿಂಹನ ವಿಗ್ರಹವು ಇಂದಿಗೂ ಕೂಡ ಬಹುಪಾಲು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ನರಸಿಂಹ ಹಾಗೂ ಲಕ್ಷ್ಮೀ ದೇವತೆಯ ವಿಗ್ರಹಗಳನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ಇನ್ನು ವಿರೂಪಾಕ್ಷ ದೇವಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವಿರೂಪಾಕ್ಷ ದೇವಾಲಯವು ಶಿವ ಹಾಗೂ ಪಂಪಾಳಿಗೆ ಸಮರ್ಪಿತವಾಗಿದ್ದು ಹಂಪಿಗೆ ಬರುವ ಪ್ರವಾಸಿಗರು ಇದಕ್ಕೆ ಭೇಟಿ ನೀಡಬಹುದು. 50 ಮೀಟರ್ ಎತ್ತರದ ಗೋಪುರವನ್ನು ಹೊಂದಿರುವ ಈ ದೇವಾಲಯವು ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿರುವ ಹೇಮಕೂಟ ಬೆಟ್ಟದ ಕೆಳಭಾಗದಲ್ಲಿದೆ. ದಕ್ಷಿಣ ಭಾರತದ ದ್ರಾವಿಡಿಯನ್ ಮಾದರಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ದೇವಾಲಯವು ಇಟ್ಟಿಗೆ ಹಾಗೂ ಮೋಟಾರ್ಗಳಿಂದ ರಚಿಸಲ್ಪಟ್ಟಿದೆ. ಪಂಪಾವತಿ ದೇವಾಲಯವೆಂದು ಕರೆಯಲ್ಪಡುವ ಈ ದೇವಾಲಯವು ಮುಖಮಂಟಪ, 3 ಭಾಗಗಳು ಮತ್ತು ಕಂಬಗಳುಳ್ಳ ವಿಶಾಲವಾದ ಕೊಠಡಿಯನ್ನು ಹೊಂದಿದೆ. ವಿರೂಪಾಕ್ಷ ದೇವಾಲಯವು 7ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಕೆತ್ತನೆಯ ಕೆಲಸವು ಸುಮಾರು 9 ಹಾಗೂ 11ನೇ ಶತಮಾನಗಳ ಮಧ್ಯದಲ್ಲಿ ಮಾಡಲ್ಪಟ್ಟಿವೆ ಎಂಬುದನ್ನು ಅಲ್ಲಿಗೆ ಭೇಟಿ ನೀಡಿದಾಗ ತಿಳಿಯಬಹುದು. ಪ್ರಾರಂಭದಲ್ಲಿ ಈ ದೇವಾಲಯವು ಕೆಲವೇ ವಿಗ್ರಹಗಳನ್ನು ಹೊಂದಿದ್ದು ಕಾಲಕ್ರಮೇಣ ಬೃಹತ್ ಆಕಾರವನ್ನು ಪಡೆಯಿತು. ಕ್ರಿಸ್ತ ಶಕ 1510ರಲ್ಲಿ ಕೃಷ್ಣದೇವರಾಯರಿಂದ ರಂಗಮಂಟಪವು ನಿರ್ಮಿಸಲ್ಪಟ್ಟಿದ್ದು ವಿಜಯನಗರದ ಶೈಲಿಯ ವಾಸ್ತುಶಿಲ್ಪವನ್ನು ಸೂಚಿಸುತ್ತದೆ. ತದನಂತರ ಕಂಬಗಳು, ದೀಪಸ್ತಂಭಗಳು, ಸ್ತೂಪಗಳನ್ನು ನಿರ್ಮಿಸಲಾಯಿತು. ಹಿಂದೂ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪ್ರಾಣಿ ಪಕ್ಷಿಗಳ ಕೆತ್ತನೆಗಳು ವಿರೂಪಾಕ್ಷ ದೇವಾಲಯದ ಪ್ರಮುಖ ಆಕರ್ಷಣೆ. ಇನ್ನು ಆನೆಗೊಂದಿ ಅಥವಾ ಆನೆಗುಂಡಿ, ಇದರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಆನೆಗುಂಡಿ ಹಳ್ಳಿಯು ಹಂಪಿಯಿಂದ 10 ಕಿಲೋಮೀಟರ್ ದೂರದಲ್ಲಿದ್ದು ತುಂಗಭದ್ರಾ ನದಿಯ ಉತ್ತರ ಭಾಗದ ದಡದಲ್ಲಿದೆ. ಇದು ಅಂದಿನ ವಿಜಯನಗರ ಸಾಮ್ರಾಜ್ಯದ ಪ್ರಾದೇಶಿಕ ರಾಜಧಾನಿಯಾಗಿತ್ತು. ಇದರ ಅರ್ಥ ಕನ್ನಡದಲ್ಲಿ ಆನೆಗೆ ತೋಡಿದ ಗುಂಡಿ ಎಂದಾಗುತ್ತದೆ. ಈ ಪ್ರದೇಶವು ಹಂಪಿಗಿಂತಲೂ ಪ್ರಾಚೀನವಾಗಿದ್ದು ರಾಮಾಯಣದ ಪ್ರಕಾರ ಇದನ್ನು ಸುಗ್ರೀವನ ರಾಜ ಕಿಷ್ಕಿಂಧೆ ಎಂದು ನಂಬಲಾಗಿದೆ. ಸಮಯಾವಕಾಶವಿದ್ದರೆ ಪ್ರವಾಸಿಗರು ಖಂಡಿತವಾಗಿಯೂ ಈ ಸ್ಥಳಕ್ಕೆ ಭೇಟಿ ನೀಡಿ ಅಂಜನಾದ್ರಿ ಬೆಟ್ಟವನ್ನು ನೋಡಬಹುದು. ಈ ಬೆಟ್ಟವನ್ನು ದೇವರಾದ ಹನುಮಂತನ ಹುಟ್ಟು ಸ್ಥಳವೆಂದು ನಂಬಲಾಗಿದೆ. ಹಂಪಿಗಿಂತಲೂ ನೆಮ್ಮದಿಯಾದಂತಹ ವಾತಾವರಣವನ್ನು ಆನೆಗುಂಡಿಯು ಹೊಂದಿದೆ. ಪ್ರಾಚ್ಯವಸ್ತು ಸಂರಕ್ಷಣಾ ಯೋಜನೆ ಮತ್ತು ಕಿಷ್ಕಿಂಧ ಟ್ರಸ್ಟ್ ಇವುಗಳು ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಅತ್ಯುತ್ತಮವಾದ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದು ಆದರಾತಿಥ್ಯವು ಮನಸೊರೆಗೊಳಿಸುತ್ತದೆ.

ಕೇಳುಗರೆ, ಇದುವರೆಗೂ ಹಂಪೆಯ ಇತಿಹಾಸದ ಬಗ್ಗೆ ಹಾಗೂ ಅಲ್ಲಿರುವಂತಹ ಸ್ಥಳಗಳ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: ನಮ್ಮ ಧ್ವನಿ.
1: ನಮಸ್ತೆ, ನನ್ನ ಹೆಸರು ರಮ್ಯಾ. ನಮ್ಮ ಧ್ವನಿ ಸಮುದಾಯ ಬಾನುಲಿ

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ. ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: ಬ್ರಹ್ಮಧ್ವನಿ.
1: ಆತ್ಮೀಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಎರಡನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

0: ನಮ್ಮಧ್ವನಿ.
1: ಸಾರ್ವಜನಿಕರೇ, ನಿಮ್ಮ ತೋಟಗಳಲ್ಲಿ ಮಣ್ಣಿನ ಗುಣಮಟ್ಟ ಏಕೆ ಕಡಿಮೆಯಾಗಿದೆ ಎಂದು ಯೋಚಿಸುತ್ತಿದ್ದೀರಾ? ಇಂದಿನಿಂದಲೇ ಈ ಯೋಚನೆಯನ್ನು ಬಿಟ್ಟು ತೋಟಗಳಿಗೆ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿರಿ. ಏಕೆಂದರೆ ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವಂತೆ ಇನ್ನೂ ಹೆಚ್ಚಿನ ಸಾರಜನಕ, ರಂಜಕ ಮೊದಲಾದಂತಹ ಅಂಶಗಳು ಇರುತ್ತದೆ, ಹಾಗೂ ಮಣ್ಣಿಗೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ. ಇದರ ಜೊತೆಗೆ ಜೇಡಿ ಮಣ್ಣನ್ನು ಸಹ ಹಾಕಬಹುದು. ಬೆಳೆಗೆ ದೀರ್ಘಕಾಲದ ರಸವತ್ತಾದ ಸಾರವನ್ನು ಈ ಸಾವಯವ ಗೊಬ್ಬರ ನೀಡುತ್ತದೆ. ಈ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಸಾವಯವ ಗೊಬ್ಬರ ಬಳಸಿ ತೋಟಗಳನ್ನು ಬೆಳೆಸಿ.
2: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಬೇಲೂರಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ಶಿಲಮಾಲಕೇರ ಬೇಲೂರು ಎಂದು ಪ್ರಸಿದ್ಧವಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ. ಪ್ರತಿ ವರ್ಷವೂ ದೇಶ ವಿದೇಶದ ಲಕ್ಷಾಂತರ ಪ್ರವಾಸಿಗರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಹಳೇಬೀಡಿಗೆ ಮುನ್ನ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು.

ಹೊರನಾಡಿನಲ್ಲಿ ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಮುಖ್ಯ ಆಕರ್ಷಣೆ. ಶಿಲ್ಪಕಲೆಗೆ ನಿದರ್ಶನವಾಗಿರುವ ಈ ದೇವಾಲಯದಲ್ಲಿ ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ ಮತ್ತು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನಗಳು ಮುಖ್ಯ ಆಕರ್ಷಣೆಗಳು. ಇದಲ್ಲದೆ ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಶಿಲಾ ಬಾಲಿಕೆಗಳು, ದೇವಸ್ಥಾನದ ಒಳಾಂಗಣದ ಕಂಬಗಳು ಮತ್ತು ದೇವಾಲಯದ ಗೋಪುರ ನಯನ ಮನೋಹರ. ಇನ್ನು ಬೇಲೂರು ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಚೆನ್ನಕೇಶ್ವರ ದೇವಾಲಯ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯವನ್ನು ನೋಡಲು ಹೆಚ್ಚು ಹೆಚ್ಚು ಜನರು ಬರುತ್ತಾರೆ. ಇಲ್ಲಿರುವ ಶ್ರೀ ಚೆನ್ನಕೇಶ್ವರ ದೇವಾಲಯವು ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾಯಿತು ಹಾಗೂ ಈ ದೇವಾಲಯವು ನಕ್ಷತ್ರ ಆಕಾರದಲ್ಲಿದೆ. ಈ ದೇವಾಲಯವು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದೆ ಹಾಗೂ ಪ್ರೇಕ್ಷಣೀಯ ಸ್ಥಳವೂ ಆಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹೆಚ್ಚು ಹೆಚ್ಚು ಜನ ಬಂದು ಈ ದೇವಾಲಯವನ್ನು ವೀಕ್ಷಿಸುತ್ತಾರೆ. ಬೇಲೂರು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ. ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಬೆಂಗಳೂರಿನಿಂದ 222 ಕಿಲೋಮೀಟರ್, ಮೈಸೂರಿನಿಂದ 149 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರಲು ರಸ್ತೆ ಮಾರ್ಗವೇ ಮುಖ್ಯ ಮಾರ್ಗವಾಗಿದ್ದು ಹತ್ತಿರದ ಅರಸೀಕೆರೆಗೆ ಅಥವಾ ಬಾಣಾವರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿಂದ ಮುಂದಕ್ಕೆ ಬಸ್ಸಿನಲ್ಲಿ ಬರಬಹುದು. ಬಾಣಾವರದಿಂದ ಅಲೈಬೀಡು ಕೇವಲ 25 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ಬೇಲೂರು ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಬೆಂಗಳೂರಿನಿಂದ ರೈಲು ಮಾರ್ಗವಾಗಿ ಬಾಣಾವರದ ರೈಲ್ವೆ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಸಿನ ಸೌಲಭ್ಯವಿರುತ್ತದೆ. ಇನ್ನು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ದೇವಾಲಯ ಕಟ್ಟುವ ಕಾರ್ಯ ಹೊಯ್ಸಳ ಚಕ್ರವರ್ತಿಯಾದ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ರಾಜ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯದಲ್ಲಿ ತನ್ನ ಗುರುಗಳಾದ ಶ್ರೀರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಚೆನ್ನಕೇಶವ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದನು. ಈ ರೀತಿಯಾಗಿ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನವೆಂದು ಹೆಸರು ಬಂದಿದೆ. ಸುಮಾರು 103 ವರ್ಷಗಳ ಕಾಲ ನಡೆದಂತಹ ಈ ದೇವಾಲಯದ ಕಾರ್ಯ ವಿಷ್ಣುವರ್ಧನನ ಮೊಮ್ಮಗನಾದ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ರೂಪುಗೊಂಡಿತು. ದೇವಾಲಯಕ್ಕೆ ಒಂದು ವಿಮಾನ ಗೋಪುರವಿದ್ದು ಈ ಕಾರಣವಾಗಿ ಇದನ್ನು ಹೊಯ್ಸಳರ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ಗೋಪುರವು 20 ಅಡಿಗಳಿಗೂ ಎತ್ತರವಾಗಿದ್ದು ದಾಳಿಕಾರರ ಹಾವಳಿಗೆ ಸಿಕ್ಕಿ ವಿರೂಪಗೊಂಡಿತ್ತು. ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿವೆ. ಇದಕ್ಕೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಬೇಲೂರಿನಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಚೆನ್ನಕೇಶವ ದೇವಾಲಯ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯದ ಆವರಣದಲ್ಲಿ ಕಂಡುಬರುವ ಮುಖ್ಯ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣಾಕಾರದಲ್ಲಿ ದೇವಾಲಯವನ್ನು ಸುತ್ತಿದರೆ ಕಾಣುವ ಮುಖ್ಯ ದೇವಸ್ಥಾನಗಳು ಚೆನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನ

ವೀರನಾಯಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಇದಲ್ಲದೆ ಗೋಪುರದ ಎಡಭಾಗದಲ್ಲಿ ಮಂಟಪ ಸಾಲನ್ನು ಮಾಡಿ ಅಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಿದ್ದಾರೆ. ಇದರ ನಂತರ ಶ್ರೀರಾಮ ದೇವರ ಗುಡಿ ಇದೆ. ಗೋಪುರದ ಬಲಭಾಗದಲ್ಲಿ ಪುಷ್ಕರಣಿಯನ್ನು ಮಾಡಲಾಗಿದೆ. ಇನ್ನು ಕಪ್ಪೆ ಚುನ್ನಿಕರಾಯಣ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈ ಗುಡಿಯು ಮುಖ್ಯ ಗುಡಿಯ ಹಾಗೆ ನಕ್ಷತ್ರಾಕಾರವಾದ ಶ್ರೀಚಕ್ರದ ಪೀಠದ ಮೇಲೆ ಕಟ್ಟಲ್ಪಟ್ಟಿದೆ. ಸ್ಥಳೀಯ ಕೆಲವು ಜನರಿಂದ ಇದೇ ಮೂಲವಾಗಿ ಪ್ರಧಾನ ದೇವಾಲಯವಾಗಬೇಕಿತ್ತು ಎಂದು ಕೇಳಿ ಬಂದರೂ, ಈ ನಕ್ಷತ್ರಾಕಾರದ ಪೀಠವನ್ನು ಬಿಟ್ಟರೆ ಯಾವುದೇ ಸಾಕ್ಷ್ಯಾಧಾರಗಳು ಮೂಡಿಬಂದಿಲ್ಲ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಪ್ಪೆ ಚೆನ್ನಿಗರಾಯಣ ವಿಗ್ರಹವಿದೆ. ಈ ವಿಗ್ರಹದ ಹೊಟ್ಟೆಯಲ್ಲಿ ಕಪ್ಪೆಯನ್ನು ಕೆತ್ತಲಾಗಿದೆ. ಅಮರಶಿಲ್ಪಿ ಜಕ್ಕನಾಚಾರ್ಯರ ದಂತಕಥೆಯ ಮೂಲದಿಂದ ನಮಗೆ ಇದರ ಹಿನ್ನೆಲೆ ತಿಳಿದು ಬರುತ್ತದೆ. ಹಿಂದೆ ಜಕ್ಕನಾಚಾರ್ಯರಿಗೂ ಅವರ ಮಗ ಡಂಕನಾಚಾರ್ಯರಿಗೂ ವಾದ ನಡೆದು ಡಂಕನನ್ನು ಚೆನ್ನಿಗರಾಯನ ವಿಗ್ರಹದಲ್ಲಿ ದೋಷವಿರುವುದಾಗಿ ಹೇಳಿ ಅದನ್ನು ನಿರೂಪಿಸಲು ಹೊರಟಾಗ ವಿಗ್ರಹದ ಗರ್ಭದಲ್ಲಿ ಕಪ್ಪೆ ಕಂಡುಬರಲು ವಿಗ್ರಹಕ್ಕೆ ಈ ಹೆಸರು ಬಂದಿದೆಂದು ಹೇಳಲಾಗುತ್ತದೆ. ಇದಲ್ಲದೆ ಒಳಾಂಗಣದಲ್ಲಿ ಗೋಪಾಲಕೃಷ್ಣ, ಮಹಿಷಾಸುರಮರ್ದಿನಿ ಮತ್ತು ವಿಷ್ಣು ಲಕ್ಷ್ಮಿಯರ ಸುಂದರ ಮೂರ್ತಿಗಳಿವೆ. ಇನ್ನು ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಪ್ಪೆ ಚೆನ್ನಿಗರಾಯ ದೇವಸ್ಥಾನದ ಎಡಪಾರ್ಶ್ವದಲ್ಲಿರುವ ದೇವಸ್ಥಾನ ರಂಗನಾಯಕಿ ಅಮ್ಮನವರ ದೇವಸ್ಥಾನ. ಚತುರ್ಭುಜಧಾರಿಯಾಗಿ ಸೌಮ್ಯನಾಯಕಿ ಅಮ್ಮನವರು ಚನ್ನಕೇಶವನ ಮೆಚ್ಚಿನ ಪತ್ನಿ ಎಂದು ಹೇಳುತ್ತಾರೆ. ಇನ್ನು ಇಲ್ಲಿರುವ ಕಲ್ಯಾಣ ಮಂಟಪದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಸೌಮ್ಯನಾಯಕಿ ಅಮ್ಮನವರ ದೇವಾಲಯದ ನಂತರ ಸಿಗುವುದೇ ಕಲ್ಯಾಣ ಮಂಟಪ. ಇಲ್ಲಿ ಚನ್ನಕೇಶವ ಸ್ವಾಮಿಗೂ ಸೌಮ್ಯನಾಯಕಿ ಅಮ್ಮ ಅವರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಗುತ್ತದೆ. ಇದರ ಜೊತೆಗೆ ಜಾತ್ರೆಯ ಸಮಯದಲ್ಲಿ ಹೋಮಯಾಗಾದಿಗಳು ನಡೆಯುತ್ತವೆ. ವೀರನಾರಾಯಣ ದೇವಸ್ಥಾನ ಇದು ಕಲ್ಯಾಣ ಮಂಟಪದ ಒಳಭಾಗದಲ್ಲಿದೆ. ಒಳಗೆ ಗರ್ಭಗುಡಿಯಲ್ಲಿರುವ ವಿಗ್ರಹ ಭಿನ್ನವಾಗಿದೆ. ಈ ಕಾರಣವಾಗಿ ಈ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತದೆ. ಇನ್ನು ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ವೀರನಾರಾಯಣ ದೇವಸ್ಥಾನದ ನಂತರ ಸಿಗುವುದು ಈ ದೇವಸ್ಥಾನ. ರಂಗನಾಯಕಿ ಅಮ್ಮನವರನ್ನು ಚನ್ನಕೇಶವ ಸ್ವಾಮಿಯ ಜ್ಯೇಷ್ಠ ಪತ್ನಿ ಎಂದು ಹೇಳುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ ತಿಳಿಸಿದ ದೇವಸ್ಥಾನಗಳನ್ನು ಬಿಟ್ಟು ನೋಡಲು ಇನ್ನೂ ಕೆಲವು ಆಕರ್ಷಣೆಗಳಿವೆ. ಯಜ್ಞಯಾಗಾದಿಗಳನ್ನು ಮಾಡಲು ಯಾಗಶಾಲೆ, ಅಡಿಗೆ ಮಾಡಲು ಪಾಕಶಾಲೆ, ಪುಷ್ಕರಣಿ ಇತ್ಯಾದಿಗಳ ವ್ಯವಸ್ಥೆ ಇದೆ. ದೇವಸ್ಥಾನವನ್ನು ಗೋಪುರದ ಮೂಲಕ ಪ್ರವೇಶಿಸಿದರೆ ಆವರಣದ ಎಡಭಾಗದಲ್ಲಿ ಸುಮಾರು 40 ಅಡಿ ಎತ್ತರದ ಒಂದು ಕಂಬ ಕಾಣಿಸುವುದು. ಈ ಕಂಬವನ್ನು ನಕ್ಷತ್ರಾಕಾರದ ಒಂದು ಜಗುಳಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಕಂಬವು ಈ ಜಗುಳಿಯ ಮಧ್ಯದಲ್ಲಿದ್ದು ಇದರ ಕೆಳಗಡೆ 4 ಸಂದುಗಳನ್ನು ಮಾಡಲಾಗಿದೆ. ಈ ಸಂದುಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಬಹುದು. ಈ ರೀತಿಯಾಗಿ ಈ ಕಂಬವು ಯಾವ ಆಧಾರವೂ ಇಲ್ಲದೆ ನಿಂತಿದೆ ಎಂದು ಖಚಿತವಾಗುತ್ತದೆ. ಜೊತೆಗೆ ವಾಯುವ್ಯ ದಿಕ್ಕಿನಿಂದ ಒಂದು ತೆಳುವಾದ ಬಟ್ಟೆ ಅಥವಾ ಪೇಪರ್ ಚೂರನ್ನು ತುದಿಯಿಂದ ಮಧ್ಯದವರೆಗೆ ತಳ್ಳಿದರೆ ಸಲೀಸಾಗಿ ಹೋಗುತ್ತದೆ. ಹೀಗಾಗಿ ಇದು 3 ದಿಕ್ಕುಗಳಲ್ಲಿ ನಿಂತಿದೆ ಎಂದು ಸಾಬೀತಾಗುತ್ತದೆ. ಈ ಕಾರಣಗಳಿಂದ ಇದನ್ನು ಗುರುತ್ವ ಕೇಂದ್ರ ಕಂಬ ಎಂದು ಕರೆಯುತ್ತಾರೆ. ಈ ತುದಿಯ ಬೆಳಕನ್ನು ಆ ತುದಿಯಿಂದ ನೋಡಬಹುದು. ದೇವಸ್ಥಾನದ ಇನ್ನೊಂದು ಬಾಗಿಲಿಗೆ ಆನೆ ಬಾಗಿಲು ಎಂದು ಕರೆಯುತ್ತಾರೆ. ಇದು ಸಾಧಾರಣವಾಗಿ ಮುಚ್ಚಿರುತ್ತದೆ. ಮೂಲದ್ವಾರ ಗೋಪುರದ ದ್ವಾರವಾಗಿದ್ದರೂ ದೇವರಿಗೆ ನಡೆಯುವ ಎಲ್ಲ ಉತ್ಸವಗಳು ಈ ದ್ವಾರದ ಮೂಲಕವಾಗಿ ಸಂಚರಿಸುತ್ತದೆ. ಈ ರೀತಿಯಾಗಿ ಇದು ವೈಶಿಷ್ಟ್ಯತೆಯನ್ನು ಪಡೆದಿದೆ. ದೇವಸ್ಥಾನದ ಗೋಪುರ ಮತ್ತು ಆನೆ ಬಾಗಿಲ ನಡುವೆ ಮಂಟಪದ ಸಾಲನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕ ಗುಡಿಗಳನ್ನು ಮಾಡಲಾಗಿದೆ. ಈ ಗುಡಿಗಳಲ್ಲಿ ರಾಮಾನುಜಾಚಾರ್ಯರು, ಯೋಗ ನರಸಿಂಹರು, ಕಾಳಿಮರ್ದನ ಕೃಷ್ಣ, ಆಂಜನೇಯ ಮುಂತಾದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದಲ್ಲದೆ ರಂಗನಾಯಕಿ ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೂ ಮಂಟಪದ ಸಾಲು ಇದೆ. ಇಲ್ಲಿ ಅನೇಕ ಶಿಲಾ ವಿಗ್ರಹಗಳನ್ನು ಸಂಗ್ರಹಿಸಿ ಪ್ರೇಕ್ಷಕರಿಗೆ ನೋಡಲು ಅನುಕೂಲ ಮಾಡಿ ಇಟ್ಟಿದ್ದಾರೆ. ಮೂಲತಃ ದೇವಸ್ಥಾನದ ಆವರಣವನ್ನು ಅಗೆದಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಗ್ರಹಗಳನ್ನು ಇಲ್ಲಿ ಇಡಲಾಗಿದೆ.
ಈ ಶಿಲೆಗಳಲ್ಲಿ ಸುಮಾರು 4 ಅಡಿ ಎತ್ತರದ ಗಣಪತಿಯ ವಿಗ್ರಹ, ವಿಷ್ಣು, ಆಂಜನೇಯರ ವಿಗ್ರಹಗಳು ಮತ್ತು ನಾಗಕಲ್ಲುಗಳನ್ನು ಕಾಣಬಹುದು. ಮುಖ್ಯವಾಗಿ ಇಲ್ಲಿ ಅನೇಕ ಶಾಸನ ಕಂಬಗಲ್ಲುಗಳನ್ನು ಇಡಲಾಗಿದೆ. ಈ ಶಾಸನಗಳಲ್ಲಿ ದೇವಾಲಯದ ಇತಿಹಾಸ, ದೇವಸ್ಥಾನವನ್ನು ಕಟ್ಟಿದ ಶಿಲ್ಪಿಗಳ ಹೆಸರಿದೆ ಎಂದು ಸ್ಥಳೀಯರಿಂದ ತಿಳಿಯುತ್ತದೆ. ಆನೆ ಬಾಗಿಲಿನ ಪಕ್ಕದಲ್ಲಿರುವುದೇ ಪಾಕಶಾಲೆ. ಇಲ್ಲಿ ಪ್ರತಿ ದಿವಸವೂ ದೇವರ ನೈವೇದ್ಯಕ್ಕಾಗಿ ಪ್ರಸಾದವನ್ನು ಮಾಡುತ್ತಾರೆ. ಇದರ ಪಕ್ಕದಲ್ಲೇ ಯಾಗಶಾಲೆ ಉಂಟು. ರಥೋತ್ಸವ ಅಥವಾ ಉತ್ಸವದ ಸಮಯದಲ್ಲಿ ಇಲ್ಲಿ ಶಾಸ್ತ್ರೀಯವಾಗಿ ನಡೆಯಬೇಕಾದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಯಾಗಶಾಲೆಯ ಪಕ್ಕದಲ್ಲಿ ರಾಮದೇವರ ದೇವಸ್ಥಾನವಿದೆ. ಗರ್ಭಗುಡಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಮಾರುತಿಯರ ವಿಗ್ರಹಗಳಿದೆ. ಸಾಮಾನ್ಯವಾಗಿ ರಾಮನ ಎಡಭಾಗದಲ್ಲಿರುವ ಸೀತೆ ಇಲ್ಲಿ ಬಲಭಾಗದಲ್ಲಿರುವುದನ್ನು ಕಾಣಬಹುದು. ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ವಾಹನ ಮಂಟಪವಿದೆ. ಉತ್ಸವಗಳಿಗೆ ಬೇಕಾಗುವ ವಾಹನ ಪ್ರತಿಮೆಗಳನ್ನು ಇಲ್ಲಿ ಇಡಲಾಗಿದೆ. ಸುಮಾರು 7 ಅಡಿ ಎತ್ತರದ ಹಿತ್ತಾಳೆಯಿಂದ ನಿರ್ಮಿಸಲಾಗಿರುವ ಗರುಡ, ಹಂಸ, ಆನೆ, ಆಂಜನೇಯ, ಕುದುರೆ, ನವಿಲು ಮುಂತಾದ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರುತ್ತಾರೆ. ಉತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿ ಈ ವಾಹನಗಳ ಮೇಲೆ ಕೂರಿಸಿ ಊರಿನಲ್ಲಿ ಉತ್ಸವ ಮಾಡುತ್ತಾರೆ. ಗೋಪುರದ ಬಲಭಾಗದಲ್ಲಿರುವ ಪುಷ್ಕರಣಿ ಅಥವಾ ಕಲ್ಯಾಣಿಗೆ ಗಜಗುಂಡ ಎಂದು ಹೆಸರು. ಇದನ್ನು ವಾಸುದೇವ ತೀರ್ಥ ಎಂದು ಕರೆಯುತ್ತಾರೆ. ಈ ಕಲ್ಯಾಣಿಯಲ್ಲಿ ಅನೇಕ ರೀತಿಯ ಮೀನುಗಳನ್ನು ಬಿಟ್ಟಿರುತ್ತಾರೆ. ಕೇಳುಗರೆ, ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಬೇಲೂರಿನ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: సంవత్సరి.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: சம்பத்மணி.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
2: ಜೀರೋ.
1: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: நம்பி. ಹುಡುಗರಿ, ನಮ್ಮ ಧ್ವನಿಯ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿ ಎಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮತಿ ಕ್ಯಾಸಂಬಳ್ಳಿ ಗ್ರಾಮ ಕೆಜಿಎಫ್ ಗ್ರಾಮಾಂತರ ಎಂದು ಆಚರಿಸುತ್ತಾರೆ. ಇವರು ಪಿಯು ಕಾಲೇಜಿನ ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಒಂದು ಪುಟ್ಟದಾದ ಪ್ರೀತಿಯ ಕಥೆಯನ್ನ ತಿಳಿಸಲಿಕ್ಕೆ ಆಚರಿಸುತ್ತಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬರಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ. ಥ್ಯಾಂಕ್ ಯು
0: ಮೇಡಮ್. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ, ಖಂಡಿತ.
2: ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನು ನಿಮ್ಗೊಂದು ಕಥೆಯನ್ನ ಹೇಳಿಕ್ಕೆ ಇಚ್ಛಿಸ್ತೇನೆ. ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ಪುಟ್ಟ ಕತೆ. ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ, ಈಗಾಗ್ಲೇ ಅರ್ಥ ಆಗಿರುತ್ತೆ ನಾನು ಯಾವ ಕತೆಯನ್ನ ನಿಮ್ಮ ಹತ್ರ ಹೇಳ ಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷಿಕೆ ಇದ್ದ ಹಾಗೇನೆ ಇಲ್ಲಿ ಆ ಹುಡುಗಿಯ ಹೆಸರು ಕೂಡ ಪ್ರೀತಿ. ಅದರಿಂದಲೇ ಇದರ ಶೀರ್ಷಿಕೆಯೂ ಕೂಡ ಪ್ರೀತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ, ಅವನ ಹೆಸರು ಆಕಾಶ್. ಅವನಿಗೆ ಒಂದಿನ ಸಿಡಿ ಬೇಕಾಗಿರುತ್ತೆ, ಯಾವುದೋ ಒಂದು ಸಿನಿಮಾದ ಒಂದು ಸಿಡಿ ಬೇಕಾಗಿರುತ್ತೆ. ಅದನ್ನು ಕೊಂಡ್ಕೊಳ್ಳಿಕ್ಕೆ ಅಂತ ಒಂದು ಸಿಡಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಸುಂದರವಾದ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿಯ ಹೆಸರೇ ಪ್ರೀತಿ. ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅನ್ನೋದಾದ್ರೆ ಇದೇ ಅನ್ಸುತ್ತೆ. ಆಕೆಯನ್ನ ಕಂಡ ಮೊದಲ ಸತಿಯೇ ಅವನಿಗೆ ಪ್ರೀತಿ ಆಗುತ್ತೆ. ಆದ್ರೆ ಅದನ್ನ ಹೇಳ್ಕೊಳ್ಳೋಷ್ಟು ಧೈರ್ಯ ಆತನಿಗಿರ್ಲಿಲ್ಲ. ಹೀಗೆ ಕ್ರಮೇಣ ದಿನನಿತ್ಯವೂ ಆ ಪ್ರೀತಿಯನ್ನ ನೋಡ್ಲಿಕ್ಕಂತಲೇ ಆ ಅಂಗಡಿಗೆ ಸೀಡಿಯನ್ನ ಕೊಂಡುಕೊಳ್ಳುವ ಒಂದು ಸಲುವಾಗಿನೇ ಹೋಗಿ ಪ್ರೀತಿಯನ್ನ ನೋಡ್ತಾ ಇದ್ದ. ದಿನನಿತ್ಯ ಹೋಗ್ತಾ ಇದ್ದ, ದಿನ ಒಂದೊಂದು ಸೀಡಿಯನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದ್ ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ಹೀಗೆ ಕಾಲ ಕಲಿತಾನೆ ಇರುತ್ತೆ. ಆದ್ರೆ ಆತನ ಉದ್ದೇಶ ಏನಂದ್ರೆ ಒಂದು ದಿನ ಮಾತ್ರ ಸೀಡಿ ತಗೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ತಗೊಂಡ. ಆದ್ರೆ ಅಲ್ಲಿ ಪ್ರೇಮವಾಯಿತಲ್ವೇ. ಅದಾದ್ಮೇಲೆ ಪ್ರತಿನಿತ್ಯವೂ ಪ್ರತಿದಿನವೂ ಆಕೆಯನ್ನ ನೋಡ್ಲಿಕ್ಕೆನೆ ಸೀಡಿಗೋಸ್ಕರ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಅವನ ಅವಶ್ಯಕತೆ ಇದ್ದಿದ್ದು ಸೀಡಿ ಅಲ್ಲ, ಪ್ರೀತಿಯನ್ನ ನೋಡುವ ಹಂಬಲ. ಹೀಗೆ ನೋಡ್ತಾ ನೋಡ್ತಾ ಒಂದೆರಡು ದಿನ ಅಂಗಡಿ ಕ್ಲೋಸ್ ಆಗಿರುತ್ತೆ, ಮುಚ್ಚಿರ್ತಾರೆ ಅಂಗಡಿಯನ್ನ. ಅವನಿಗೆ ಆಘಾತವಾಗುತ್ತೆ, ಇದೇನಪ್ಪ ಇದು, ಅಂಗಡಿಯನ್ನ ಮುಚ್ಚಿದರೆ ಎಲ್ಲೋದ್ಲು ಇವಳು, ಇವಳನ್ನ ನೋಡಿದ್ರೆ ಒಂದಿನ ಕೂಡ ಇರ್ತಾ ಇರ್ಲಿಲ್ವಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಆಕಾಶ್ನಲ್ಲಿ ಒಂದು ಕಳವಳ ಪ್ರಾರಂಭ ಆಗುತ್ತೆ. ಮೂರನೇ ದಿನ ಹೋಗ್ತಾನೆ, ಮೂರನೇ ದಿನ ಹೋದ್ರೂ ಕೂಡ ಅಂಗಡಿ ಕ್ಲೋಸ್ ಆಗೇ ಇರುತ್ತೆ. ಆಗ ಪಕ್ಕದ ಅಂಗಡಿಯವನ್ನ ವಿಚಾರಿಸ್ತಾನೆ, ಈ ಅಂಗಡಿ ಯಾಕೆ ಓಪನ್ ಆಗ್ತಾ ಇಲ್ಲ, ಏನು ಅಂತ. ಆ ಅಂಗಡಿಯವನು ಮಾಮೂಲಿಯಾಗೆ ಹೇಳ್ತಾನೆ, ಅಂಗಡಿಯವ್ರದ್ದು ಮದುವೆ ಇದೆಯಲ್ಲ, ಅದಕ್ಕೆ ಅದನ್ನ ಮುಚ್ಚಿದ್ದಾರೆ, ಮದುವೆ ಆದ್ಮೇಲೆ ಬರ್ಬೋದೇನು ಅಂತ. ಯಾಕಂದ್ರೆ ಇವನು ಪ್ರತಿ ಸರಿ ಹೋದಾಗ ಆ ಅಂಗಡಿಯಲ್ಲಿ ಇದ್ದಿದ್ದು ಪ್ರೀತಿ ಒಬ್ಳೆ, ಇನ್ಯಾರು ಇರ್ತಾ ಇರಲಿಲ್ಲ. ಬಹುದೊಡ್ಡ ಆಘಾತ ಆಗುತ್ತೆ, ಹೃದಯ ಒಡೆದು ಚೂರ್ ಚೂರ್ ಆಗುತ್ತೆ. ಅವನು ಭಾವಿಸಿದ್ದು ಅದು ಪ್ರೀತಿಯ ಮದುವೆ ಅಂತಾನೆ. ಸರಿ, ಅವನು ಹೇಳ್ತಾನೆ, ಇವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಹಾ ಗೊತ್ತಿದೆ, ಹೀಗೆ ಹೋದ್ರೆ ಅವ್ರದ್ದು ಮನೆ ಸಿಗುತ್ತೆ ಅಂತ ಕೂಡ ಆ ವಿಳಾಸವನ್ನ ಕೊಡ್ತಾರೆ. ಆ ವಿಳಾಸವನ್ನ ಕೊಟ್ಟ ನಂತರ ಅವನು ಅಲ್ಲಿಗೆ ಹೋಗ್ತಾನೆ. ಆ ಮನೆ ಹತ್ರ ಹೋದಾಗ ಮನೆ ಬೀಗ ಹಾಕಿರ್ತಾರೆ, ಚಪ್ಪರ ಎಲ್ಲನೂ ಇರುತ್ತೆ. ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಹೌದು ಮದುವೆ ಇದೆ, ಅವರೆಲ್ಲ ಕೂಡ ಮದುವೆ ಸಲುವಾಗಿ ಬೇರೆ ಊರಲ್ಲಿ ಮದುವೆ ನಡೀತಿದೆ, ಅಲ್ಲಿ ಹೋಗಿದ್ದಾರೆ ಅಂತ. ಅವನಿಗೆ ಮತ್ತಷ್ಟು ಹೃದಯ ಚೂರು ಚೂರಾಗಿ ಬಹಳ ಹತಾಶೆಯಿಂದ ಮನೆಗೆ ಮರಳುತ್ತಾನೆ. ಮನೆಗೆ ಮರಳಿ ಕುತ್ಕೊಂತಾನೆ, ಬಹಳ ಯೋಚನೆ ಮಾಡ್ತಾನೆ. ಅದನಿಗೆ ಅದನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದು ಸಹಿಸ್ಕೊಳ್ಳಾರ್ದಿರ ನೋವಾಗುತ್ತೆ. ಇದಿಲ್ಲಿಗೆ ಇರ್ಲಿ, ಮದ್ವೆ ಆಗುತ್ತೆ. ಅದಾದ ಮಾರನೇ ದಿನ ಅಂದ್ರೆ ಈತ ಹೋಗಿದ್ನಲ್ಲ ಅವ್ರ ಮನೆ ಹತ್ರ, ಅದಾದ ಮಾರನೇ ದಿನ ಅಂಗಡಿ ಓಪನ್ ಆಗುತ್ತೆ. ಪ್ರೀತಿ ಅಂಗಡಿಯನ್ನ ಓಪನ್ ಮಾಡಿ ತೆರೆದು ಆ ದಿನ ಪೂರ್ತಿ ಕಾಯ್ತಾಳೆ, ಆಕಾಶ್ ಬರಲ್ಲ. ಇಲ್ಲಿ ಬರೀ ಆಕಾಶನಿಗಷ್ಟೇ ಪ್ರೀತಿ ಆಗಿರ್ಲಿಲ್ಲ, ಪ್ರೀತಿಗೂ ಪ್ರೀತಿಯಾಗಿತ್ತು. ಅವನು ಹೇಗೆ ಸೀಡಿಯನ್ನ ತೆಗೆದುಕೊಳ್ಳುವ ನೆಪದಲ್ಲಿ ದಿನ ಅಂಗಡಿಗೆ ಹೋಗ್ತಾ ಇದ್ನೋ, ಹಾಗೆ ಸೀಡಿಯನ್ನ ಮಾರುವ ನೆಪದಲ್ಲಿ ಆಕಾಶನನ್ನು ಕೂಡ ಅವಳು ನೋಡ್ತಾ ನೋಡ್ತಾ ಅವಳಿಗೂ ಕೂಡ ಪ್ರೀತಿಯಾಗಿತ್ತು. ಒಂದು ದಿನ ನೋಡ್ತಾಳೆ, ಅವತ್ತೆಲ್ಲ ಈತ ಬರ್ಬೇಕಿತ್ತಲ್ವಾ, ಓ ಮೂರು ದಿನ ಮುಚ್ಚಿದ್ದಕ್ಕೆ ಅಂಗಡಿಯನ್ನ ಮೋಸ್ಟ್ಲಿ ಬರದೇ ಇರ್ಬೋದೇನೋ ಅಂತ ಹೇಳಿ ಅವತ್ತು ಒಂದು ದಿನ ಸಮಾಧಾನ ಆಗ್ತಾಳೆ. ಅದಾದ್ಮೇಲೆ ಮತ್ತೆ ಎರಡು ದಿನ ನೋಡ್ತಾಳೆ, ಆತ ಬರೋದೇ ಇಲ್ಲ. ಆಗ ಆತನ ಜೊತೆ ಯಾರೋ ಒಬ್ರು ಒಂದಿನ ಒಂದು ಸ್ನೇಹಿತ ಬಂದಿರ್ತಾನೆ. ಆ ಸ್ನೇಹಿತನ ಸಹಾಯದಿಂದ ಆತನ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತ ಕೂಡ ಆಕೆಗೆ ಏನು ಹೇಳಿರಲ್ಲ. ಆತನ ಮನೆಗೆ ಹೋದಾಗ ಅವರ ತಾಯಿ ಬಾಗ್ಲಲ್ಲಿ ಕೂತಿರ್ತಾಳೆ. ಬಹಳ ದುಃಖದಿಂದ ಬಾಗ್ಲಲ್ಲಿ ಕೂತಿರ್ತಾಳೆ. ಮನೆಯ ವಾತಾವರಣವೇ ಸ್ತಬ್ಧವಾಗಿರುತ್ತೆ. ಅದನ್ನ ನೋಡಿದಾಗ ಇವಳಿಗೆ ಮನಸ್ಸಲ್ಲಿ ಅದೇನೋ ಕಳವಳ ಪ್ರಾರಂಭ ಆಗಿರುತ್ತೆ. ಆಗ ಪ್ರೀತಿ, ಈ ತರ ಆಕಾಶ್ ನಿಮ್ಮ ಮಗನೇ ಅಲ್ವಾ ಅಂತ ಅವರ ತಾಯಿನ ಕೇಳ್ತಾರೆ. ಒಂದು ನಿಟ್ಟುಸಿರಿಯನ್ನ ಬಿಟ್ಟು ಆ ತಾಯಿ, ಹೌದಮ್ಮ, ಎಲ್ಲಿದ್ದಾನೆ ಆಕಾಶ್, ಈ ನಡುವೆ ಕಾಣ್ತಿಲ್ಲ ಅಂತ. ಮತ್ತೊಮ್ಮೆ ಹತಾಶೆಯಿಂದ ಹಾಗೆ ನೋಡ್ತಾ, ಒಳಗಡೆ ಇದ್ದೇನೆ ಹೋಗಿ ನೋಡು ಅಂತ ಹೇಳ್ತಾರೆ. ಆಗ ಆಕೆ ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದ ತಕ್ಷಣ ಆಕೆಗೆ ಕಾಣೋದು, ಈ ಎರಡು ಮೂರು ತಿಂಗಳಲ್ಲಿ ಎಷ್ಟೊಂದು ಸೀಡಿಗಳನ್ನು ತಗೊಂಡಿದ್ದ, ಆ ಸೀಡಿಗಳ ರಾಶಿನೇ ಅಲ್ಲಿರುತ್ತೆ. ಆ ರಾಶಿಗಳ ಮೇಲೆ ಒಂದು ಫೋಟೋ ಇರುತ್ತೆ, ಅದು ಆಕಾಶನ ಫೋಟೋ. ಆ ಫೋಟೋಗೆ ಹಾರ ಹಾಕಿತ್ತು. ಅವಳ ಹೃದಯ ಅದೆಷ್ಟು ಚೂರ್ ಚೂರಾಯಿತು. ಅವಳ ಆಕ್ರಂದನ ಹೇಗಿತ್ತು ಅಂದ್ರೆ, ಒಮ್ಮೆಲೆಗೆ ಸಮುದ್ರದ ಗರ್ಭದಲ್ಲಿ ಬೆಂಕಿ ಬಿದ್ದು ಹೇಗೆ ಉಳಿಯುತ್ತೆ ಹಾಗೆ ಉಳಿಯುತ್ತೆ. ಅವಳು ಎಷ್ಟು ದುಃಖಿತಳಾಗ್ತಾಳು ಅಂದ್ರೆ, ಅದನ್ನ ಪದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಯಾಕಂದ್ರೆ ಪ್ರೀತಿಯಲ್ವೇ. ಆಗ ಅವಳು ಭಯಂಕರವಾದ ಒಂದು ಧ್ವನಿಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮತ್ತೆ ಸೀಡಿಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಲ್ಲಿ ಯಾವುದೇ ಒಂದೇ ಒಂದು ಸೀಡಿಯು ಕೂಡ ಓಪನ್ ಮಾಡಿ ನೋಡಿರಲ್ಲ, ಅಂದ್ರೆ ಅದನ್ನ ತೆಗೆದು ನೋಡಿರಲ್ಲ. ಆಗ ಇನ್ನೂ ಬಹಳ ನೋವಾಗುತ್ತೆ. ಅದು ಎಷ್ಟು ನೋವು ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಸೀಡಿಯ ಒಳಗೂ ಕೂಡ ಪ್ರೀತಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ಲು. ನಾನೇ ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನಂದ್ರೆ ನನ್ಗೆ ಬಹಳ ಇಷ್ಟ, ನಿನ್ನ ಜೊತೆ ಹೀಗೆ ಬದುಕೆಲ್ಲ ಹೆಜ್ಜೆಗಳನ್ನ ಹಾಕ್ಬೇಕು ಅಂತ ಪ್ರೀತಿ ಕನಸು ಕಂಡಿದ್ಲಲ್ಲ, ಆ ಕನಸನ್ನೆಲ್ಲ ಪ್ರತಿದಿನ ಆಕಾಶನಿಗೆ ಸೀಡಿ ಒಳಗಡೆ ಒಂದು ಚೀಟಿಯಲ್ಲಿ ಬರೆದು ಇರ್ತಾ ಇದ್ಲು. ಆದ್ರೆ ಆಕಾಶ ಮಾಡಿದ್ದೇನ್ ಗೊತ್ತಾ, ಅದನ್ನ ಒಂದು ದಿನನೂ ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ನೋಡಿದ್ರೆ ಬಹುಶಃ ಪ್ರೀತಿಯ ಪ್ರೀತಿ ಈತನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಆ ಕೆಲಸವನ್ನ ಆಕಾಶ್ ಮಾಡ್ಲೇ ಇಲ್ಲ. ಆಗ ಅವಳಿಗೆ ಅದು ಆಘಾತ ಆಯ್ತು, ಅದನ್ನ ತಡ್ಕೊಳಕಾಗ್ಲಿಲ್ಲ. ಕನಿಷ್ಠ ಒಂದು ಸಿಡಿಯನ್ನ ಅದನ್ನ ತೆಗೆದು ನೋಡಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇತ್ತು, ಈ ಮದುವೆ ನನ್ನದಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತ. ಮದುವೆ ಆಗಿದ್ದು ಆಕ್ಚುಲಿ ಪ್ರೀತಿಯ ಅಕ್ಕನದ್ದು. ಆದ್ರೆ ಪ್ರೀತಿಯ ಅಕ್ಕ ಯಾವತ್ತೂ ಕೂಡ ಸೀಡಿ ಅಂಗಡಿ ಒಳಗಡೆ ಬರ್ತಿರ್ಲಿಲ್ಲ. ಆಕೆಗೆ ಮನೆ ಜವಾಬ್ದಾರಿ ಇತ್ತು, ಮನೆಯಲ್ಲಿ ಇರ್ತಾ ಇದ್ಲು. ಆಗಿದ್ದು ಪ್ರೀತಿಯ ಅಕ್ಕನ ಮದುವೆ. ಅಕ್ಕನ ಮದುವೆಗೂ ಸಹ ಬರಬೇಕು ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾಳೆ. ಇದ್ ಯಾವುದನ್ನೂ ಕೂಡ ಆಕಾಶ್ ನೋಡೇ ಇರಲ್ಲ, ಯಾಕಂದ್ರೆ ಅವನ ಉದ್ದೇಶ ಇದ್ದಿದ್ದು ಸೀಡಿ ಅಲ್ವಲ್ಲ, ಪ್ರೀತಿಯನ್ನ ನೋಡೋ ಹಂಬಲ ಅಲ್ವಾ. ಸೊ ಇದೇ ಅಲ್ಲ ಆಗಿತ್ತು. ಅವಳಿಗೆ ಬಹಳ ನೋವಾಯ್ತು. ಹೆಂಗ ಅದನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನಾಯ್ತು ಅಂದ್ರೆ, ಆತ ಇವಳ ಅಗಲಿಕೆಯನ್ನ, ಇವಳ ಕೊನೆಗೂ ನಾನು ಸಿಗ್ಲಿಲ್ವಲ್ಲ, ನನ್ನ ಪ್ರೇಮ ನಿವೇದನೆ ಮಾಡ್ಕೊಳ್ಳಕ್ಕೂ ಮೊದ್ಲೇ ಸತ್ತೋದ್ಲಲ್ಲ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ, ಪ್ರಾಣವನ್ನ ಕಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಅವಳು ಬಂದು, ಆದ್ರೆ ಅವಳು ಸಾಯ್ಲಿಲ್ಲ, ಅವಳಿಗೆ ತನ್ನದೇ ಆದ ಜವಾಬ್ದಾರಿ ಇತ್ತು, ಮತ್ತೆ ಅದೇ ಅಂಗಡಿಯನ್ನ ತೆರೆದಿರ್ತಾಳೆ. ಆದ್ರೆ ಅದೇ ರೀತಿ ದಿನನಿತ್ಯವೂ ಆಕಾಶನ ಬರುವಿಕೆಗೆ ಕಾಯ್ತಾನೆ ಇರ್ತಾಳೆ. ಆದ್ರೆ ಆಕಾಶ ಮಾತ್ರ ಯಾವತ್ತೂ ಹೋಗಲ್ಲ. ಕೇಳುಗರೆ, ಈಗ ಈ ಪ್ರೀತಿಯ ಕತೆ ನಾನು ಕೇಳ್ಕೊಂಡಿದ್ದೀರಾ? ಒಟ್ಟಾರೆಯಾಗಿ ಏನಂದ್ರೆ, ನಮ್ಗೆ ಯಾರ ಮೇಲಾದ್ರೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ. ಆದ್ರೆ ನಮ್ಮ ಪ್ರೇಮ ನಿವೇದನೆಯನ್ನ ಖಂಡಿತ ಮಾಡಲೇಬೇಕು, ಅರ್ಥ ಮಾಡಿಸ್ಬೇಕಿದೆ ಅಲ್ವಾ? ಮನಸ್ಸುಗಳಿಗೆ ಈಗಾಗಲೇ ಅರ್ಥ ಆಗಿದೆ. ಇಲ್ಲಿ ಆಕಾಶನ ಮನಸ್ಸಿಗೂ ಪ್ರೀತಿಯ ಮನಸ್ಸಿಗೂ ಪರಸ್ಪರ ಇಷ್ಟಪಡುವ ಒಂದು ಉದ್ದೇಶ ಅದು ಗೊತ್ತಾಗಿದೆ, ಆದ್ರೆ ಮನುಷ್ಯರಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸೊ ಇಲ್ಲಿ ಆಕಾಶ ಯಾವತ್ತಾದ್ರೂ ಒಂದು ದಿನ ಆದ್ರೂ ಪ್ರೀತಿಗೆ ತನ್ನ ಪ್ರೇಮವನ್ನ ನಿವೇದನೆ ಮಾಡ್ಕೊಂಡಿದ್ರೆ, ಪ್ರೀತಿಯು ಕೂಡ ಅದನ್ನ ಒಪ್ಕೊಂತಾ ಇದ್ಲು. ಯಾಕಂದ್ರೆ ಆಲ್ರೆಡಿ ಈಕೆ ಕೂಡ ಲವ್ ಮಾಡ್ತಾ ಇದ್ವಿ ಅಲ್ವಾ? ಹಾಗೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸೀಡಿಗಳನ್ನ ಓಪನ್ ಮಾಡಿದ್ರೆ, ಕನಿಷ್ಠ ಒಂದು ಸೀಡಿಯನ್ನ ಓಪನ್ ಮಾಡಿದ್ರು ಕೂಡ ಪ್ರೀತಿ ಆಕಾಶನನ್ನ ಲವ್ ಮಾಡ್ತಾ ಇದ್ದ ಅನ್ನೋ ವಿಷಯ ಗೊತ್ತಾಗ್ತಾ ಇತ್ತು. ಮದುವೆ ಅವಳದ್ದಲ್ಲ, ಅವಳ ಅಕ್ಕನದ್ದು ಅಂತ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ನೋಡಿ, ನಾವು ಎಡವೋದು ಇಲ್ಲೇನೆ. ಯಾವತ್ತೂ ಕೂಡ ಈ ಪ್ರೀತಿಯಲ್ಲಿ ಮುಕ್ತವಾದ ಚರ್ಚೆ ಇರಬೇಕು. ಇಲ್ಲಾಂದ್ರೆ ಹೀಗೆ ಒಂದು ಜೋಡಿ ದೂರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಕಾಶ್ ಒಂದಷ್ಟು ವಿವೇಚನೆಯಿಂದ ಯೋಚನೆ ಮಾಡಿದಿದ್ರೆ ಅದು ಪ್ರೀತಿಯ ಮದುವೆ ಅಲ್ಲ, ತನ್ನ ಅಕ್ಕನದ್ದು ಅಂತ ಗೊತ್ತಾಗ್ತಾ ಇತ್ತು. ಇಲ್ಲ, ಅಥವಾ ಒಂದೇ ಒಂದು ಸೀರಿಯನ್ನ ಓಪನ್ ಮಾಡಿ ನೋಡಿದ್ರು ಕೂಡ ಪ್ರೀತಿ ಅದನ್ನ ಪ್ರೀತಿ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಆಕಾಶ್ ಇದ್ಯಾವುದನ್ನು ಮಾಡಿಲ್ಲ. ಕನಿಷ್ಠ ಪ್ರೀತಿ ಆದ್ರೂ
3: ಅಷ್ಟು ಸಲ ಅಷ್ಟು ಸಿಡಿಗಳಲ್ಲಿ ಬರೆದು ಕಳಿಸಿದಾಗ ಯಾವ್ದಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬಟ್ ದಿನ ಬರ್ತಿದ್ದಾನೆ, ನನ್ಗೋಸ್ಕರ ಬರ್ತಿದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕಣ್ಣುಗಳಲ್ಲಿ ಪ್ರೀತಿ ಗೊತ್ತಾಗುತ್ತಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡಸು ತನ್ನ ವಿರೋಧ ಮಾಡ್ತಾ ಇದ್ದಾನ, ತನ್ನನ್ನ ದ್ವೇಷ ಮಾಡ್ತಿದ್ದಾನಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವೇನೋ, ಆಗೋದೇ ಇಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಪುರುಷ ತನ್ನ ಪ್ರೀತಿ ಮಾಡ್ತಿದ್ದಾನಂತ ಆತನ ಕಣ್ಣುಗಳನ್ನ ನೋಡಿ ತಿಳ್ಕೋಬಹುದು. ಪ್ರೀತಿ ಮಾಡ್ಬೋದಾಗಿತ್ತು, ಕನಿಷ್ಠ ಆತನಿಗೆ ಅಂಗಡಿಗೆ ಬಂದಾಗ ಹೇಳ್ಬೋದಾಗಿತ್ತು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದಿನಾದ್ರೂ ಒಂದು ಸೀರಿಯನ್ನಾದ್ರೂ ಓಪನ್ ಮಾಡಿ ನೋಡು ಅಂತ ಹೇಳಿದಿದ್ರೆ ಇವತ್ತು ಒಂದು ಸುಂದರವಾದ ಜೋಡಿ ನಿಮ್ಮ ನಮ್ಮ ಕಣ್ಣ ಮುಂದೆ ಇರ್ತಿತ್ತು. ಆದ್ರೆ ಈ ಪ್ರೀತಿಯ ಕತೆ ದುರಂತವಾದ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಇಷ್ಟೇ ಕೇಳಿದರೆ, ನೀವ್ಯಾರಾದ್ರೂ ಕೂಡ ಪ್ರೀತಿಯನ್ನ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿಯನ್ನ ನೇರವಾಗಿ ನಿಮ್ಮ ಪ್ರೀತಿಯೊಂದಿಗೆ ಹೇಳಿಕೊಳ್ಳಿ, ಇಲ್ಲಾದ್ರೆ ಹೀಗೆ ಆಗ್ಬೋದೇನೋ. ಯಾರಿಗ್ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ? ಸೊ ನಿಮ್ಮ ಪ್ರೀತಿಯನ್ನ ದಯವಿಟ್ಟು ನಿಮ್ಮವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿ. ಮನಸ್ಸಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರಿಗೆ ಹೇಳಬೇಕಾಗಿದೆ. ಐ ಥಿಂಕ್ ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು.
0: ಪ್ರೀತಿಯ ಕೇಳುಗರೆ, ಈ ಪ್ರೀತಿಯ ಕಥೆಯಲ್ಲಿರುವ ಸಾರಾಂಶ ಏನಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ಅದು ಪ್ರೀತಿ ಆಗ್ಲಿ ಮತ್ತೆ ಯಾವುದೇ ಒಂದು ವಿಷಯ ಆಗ್ಲಿ ಮುಕ್ತವಾಗಿ ಹಂಚ್ಕೊಳ್ಬೇಕು, ಇಲ್ಲವಾದಲ್ಲಿ ಈ ಕತೆ ದುರಂತ ಕಥೆಯಾಗಿ ಅಂತವಾಗುತ್ತದೆ. ಅರ್ಥವಾಯ್ತಲ್ಲದೆ? ಈ ಕಥೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಧ್ವನಿ ಸಮುದಾಯ ಬರಲಿಕ್ಕೆ ಇದರ ಪರವಾಗಿ ಹಾಗೂ ಪ್ರೀತಿ ಕೇಳುಗರ ಪರವಾಗಿ ಸುಮತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಮೇಡಮ್.
3: ಥ್ಯಾಂಕ್ ಯು.
0: ಇದೇ ತರಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇದೆ ಇದು ನಿಮ್ಮ ನೆಚ್ಚಿನ 95.4 MHz FM ನಲ್ಲಿ.

0: ಸಂವಾದವಾಣಿ.
1: ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ, ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಇವರ ಸಹಭಾಗಿತ್ವದಲ್ಲಿ ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಸಂದರ್ಶನದ ಕಾರ್ಯಕ್ರಮ ಇಂದಿನ ದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ. ಶ್ರೀಯುತ ಆನಂದ್ ವಿಠಲ್ ಹಲ್ಲೂರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಮೊದಲಿಗೆ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಮೊದಲ ಬಾರಿಗೆ ನಮ್ಮ ಒಂದು ಸಮುದಾಯ ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದೀರಾ, ಬಹಳ ಸಂತೋಷ.
2: ಧನ್ಯವಾದಗಳು ವಿಶ್ವನಾಥ್, ಹಾಗೂ ನಮ್ಮ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸ್ವಾಗತಿಸಿದಕ್ಕೆ.
1: ಸಂತೋಷ ಸರ್. ಸರ್, ಮೊದಲಿಗೆ ತಮ್ಮ ಒಂದು ಸಣ್ಣದಾದ ಒಂದು ಕಿರು ಪರಿಚಯವನ್ನು ಎಲ್ಲ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
2: ಖಂಡಿತ ಖಂಡಿತ ವಿಶ್ವನಾಥ್. ನನ್ನ ಹೆಸರು ಆನಂದ ವಿಠಲ್ ಹಲ್ಲೂರ್, ಮೂಲತಃ ದಾವಣಗೆರೆಯ ವಾಸಿ. ಪ್ರಸ್ತುತ ಬೆಂಗಳೂರಿನಲ್ಲಿ ಐಟಿ ವಿಭಾಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಸಿಸ್ಟಮ್ ಇಂಜಿನಿಯರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ಈಜುವುದು, ಸ್ವಿಮ್ಮಿಂಗ್, ಅದು ಬಿಟ್ರೆ ಟ್ರೆಕ್ಕಿಂಗ್ ಹಾಗೂ ಟ್ರಾವೆಲಿಂಗ್ ನಾನು ತುಂಬಾ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ. ಈಗ ಒಂದು ಕಳೆದ 2 ವರ್ಷಗಳಿಂದ ಈ ಕರೋನಾ ಇದರಿಂದ ಎಲ್ಲೂ ಹೋಗಕ್ಕಾಗಿಲ್ಲ ಅಷ್ಟೇ. ಅದು ಬಿಟ್ರೆ ಸ್ನೇಹಿತರ ಜೊತೆ ಹರಟೆ ಇತ್ಯಾದಿ, ಹಾಗೂ ಅಡುಗೆ. ಈ ಇತ್ತೀಚೆಗೆ ದಿನಗಳಲ್ಲಿ ಕುಕ್ಕಿಂಗ್ ಒಂದು ಹವಸ ಹವ್ಯಾಸ ಆಗಿಬಿಟ್ಟಿದೆ.
1: ಹೌದು, ಒಂದು ಕರೋನಾ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೇ ಏನಾದ್ರು ಒಂದು, ಯಾಕಂದ್ರೆ ಹೊರಗಡೆ ತಿನ್ನೋದಕ್ಕೆ ಒಂದು ಭಯ ಇರುತ್ತೆ, ನಾವೇ ಮನೆಯಲ್ಲಿ ಸ್ವತಃ ತಯಾರಿಸ್ಕೊಂಡು ತಿನ್ಬೇಕು ಅಂತ ಇರುತ್ತೆ. ಪ್ರತಿಯೊಬ್ಬರು ಕಲಿತಾ ಇದಾರೆ. ಹೌದು, ಇದು ಬಹಳ ಒಂದು ಒಳ್ಳೆ ಹವ್ಯಾಸ.
2: ಬೆಂಗಳೂರು ಬ್ಯಾಚುಲರ್ಸ್ ಗಂತೂ ಅದು ಒಂದು ಏನು ವರಾನೋ ಶಾಪನೋ ಗೊತ್ತಿಲ್ಲ, ಕುಕ್ಕಿಂಗ್ ಅಂತೂ ಮಸ್ಟ್.
1: ಹೌದು, ಯಾಕಂದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ನಾವೇ ಒಂದು ಸ್ವತಃ ತಯಾರಿಸಿಕೊಂಡು ಊಟ ಮಾಡಿದಾಗ ಅದ್ರ ಸಂತೋಷನೇ ಬೇರೆ ಇರುತ್ತೆ, ಉತ್ತಮ ಆರೋಗ್ಯ ಸಹ ಇರುತ್ತೆ. ಹಾಗಂದ್ರೆ ನಾವೊಂದು ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತನಾಡೋದು, ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಅಂತ ನಾವು ಹೇಳ್ತೇವೆ ಇವತ್ತಿನ ಒಂದು ವಿಷಯ. ತಮ್ಗಾಗ್ಲೇ ತಿಳಿದಿದ್ದು ಭೂಮಂಡಲದಲ್ಲಿ ಎಲ್ಲಾ ಸಂಪನ್ಮೂಲಗಳಿಗಿಂತ ಜಲ ಸಂಪನ್ಮೂಲ ಬಹಳಷ್ಟು ಮುಖ್ಯವಾಗಿದೆ. ಹೌದು, ಇದರ ಬಗ್ಗೆ ತಮ್ಮ ಅಭಿಪ್ರಾಯ.
2: ಅಭಿಪ್ರಾಯ ಹೆಚ್ಚಿರೋದಕ್ಕೆ ಅಭಿಪ್ರಾಯ ಒಂದು ಖುಷಿ ವಿಚಾರ, ನೀರು ತುಂಬಾ ಯಥೇಚ್ಛವಾಗಿ ನಮಗೆ ಸಿಗೋದು. ಬಟ್ ಇನ್ನೊಂದು ದುಃಖದ ವಿಚಾರ ಏನಂದ್ರು, ಎಷ್ಟು ಯಥೇಚ್ಛವಾಗಿ ಸಿಗುತ್ತೋ ಅಷ್ಟು ದುರ್ಬಳಕೆ ಜಾಸ್ತಿ ಮಾಡ್ತೀವಿ ಅದನ್ನ.
1: ಹೌದು,
2: ಈಗ ಪ್ರಸ್ತುತ ಸಿಚುಯೇಷನ್ ಅಲ್ಲಿ ನಾವು ನೀರನ್ನ ತುಂಬಾ ಅಂದ್ರೆ ತುಂಬಾ ಕಾಪಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದು ಎಷ್ಟೇ ಯಥೇಚ್ಛವಾಗಿದ್ರು ಕಾರಣ ಬಂದ್ಬಿಟ್ಟು ವಿನಾಕಾರಣ ತುಂಬಾ ಅಂದ್ರೆ ತುಂಬಾ ದುರುಪಯೋಗ ಪಡಿಸ್ಕೊಂತ ಇರೋದಂತದಾಗಿರ್ಬೋದು, ಅಥವಾ ನೀರ್ ಈಗ ಒಂದು ಕಾಲ ಇತ್ತು ನಾವು ಅಂತಿದ್ದೀವಿ ಮಾತಿಗಾಡ್ತಿದ್ವಿ, ಮುಂದೆ ಒಂದ್ ದಿನ ಬರುತ್ತೆ ಕುಡಿಯ ನೀರಿಗೂ ನಾವು ದುಡ್ಡು ಕಟ್ಟಬೇಕಾಗುತ್ತೆ, ಬಳಸೋ ನೀರಿಗೂ ದುಡ್ಡು ಕಟ್ಟಬೇಕಾಗುತ್ತೆ. ಈಗ ಅದು ವಾಸ್ತವ ಆಗ್ಬಿಟ್ಟಿದೆ.
1: ಹೌದು, ಇವಾಗ ನಾವು ಒಂದು
2: ಇದು ಹೀಗೆ ಹೋದ್ರೆ ಮುಂದಿನ ಪೀಳಿಗೆ ಹೇಗೆ ಅಂತ ನಾವು ಸುಮ್ನೆ ಆಗಲ್ಲ ಮಾತಿಗೆ ಅನ್ಕೊತಾರೆ ಅನ್ಕೊಂಡಿದ್ದು ನಿಜ ಆಗಿದೆ. ನಮ್ಮ ಮುಂದಿನ ಪೀಳಿಗೆ ಏನಾಗುತ್ತೋ, ಸೊ ಅಟ್ ಲೀಸ್ಟ್ ಅದನ್ನೆಲ್ಲ ಏನೇ ನಾವು ಹೋಗ್ಲಾಡಿಸ್ಬೇಕು ಅಥವಾ ಅದೆಲ್ಲ ಮುಕ್ತ ಆಗ್ಬೇಕು ಅಂದ್ರೆ ಈಗಿಂದನೇ ನಾವು ನೀರನ್ನ ಸೇವ್ ಮಾಡ್ಬೇಕು.
1: ಹೌದು, ತಾವೇ
2: ಎಷ್ಟ ಆಗುತ್ತೋ ಅಷ್ಟು ಮಾಡ್ಬೇಕು.
1: ಹೌದು, ನಗರ ಪ್ರದೇಶದಲ್ಲಿ ಈಗಾಗ್ಲೇ ಅದು ಬಂದ್ಬಿಟ್ಟಿದೆ, ಪ್ರತಿಯೊಬ್ಬರು ಒಂದು ಮೀಟರ್ ಅಳವಡಿಕೆ ಮಾಡಿರ್ತಾರೆ, ಇಷ್ಟು ನೀರನ್ನು ಖರ್ಚು ಮಾಡಿದಾಗ ಅಷ್ಟು ಪಾವತಿ ಮಾಡ್ಬೇಕಾಗುತ್ತೆ ಹಣ ಸಂದಾಯ. ಹಾಗೆ ನಾವು ನೀರನ್ನು ಸಹ ಕೊಂಡ್ಕೊಂಡು ಕುಡಿಯುವಂತ ಸಂದರ್ಭ ಬಂದಿದೆ. ಅಂದ್ರೆ ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣರಾಗಿರೋದು ನಾವೇ.
2: ಅದು ಸತ್ಯ, ಈ ಒಂದು ಬದಲಾವಣೆಗೆ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು ನಾವು ಮಾನವರೇ. ಪ್ರಮುಖವಾದ ಒಂದು ಕಾರಣ ಬಂದ್ಬಿಟ್ಟು ಜನಸಂಖ್ಯೆ ಹೆಚ್ಚಳ, ಅದು ನೈಸರ್ಗಿಕ, ಅದ್ರಲ್ಲಿ ಏನು ಕಡಿತ ಮಾಡಕ್ಕಾಗಲ್ಲ ಅಥವಾ ಅದ್ರಲ್ಲಿ ಏನು ಇದು ಮಾಡಕ್ಕಾಗಲ್ಲ. ಬಟ್ ಏನ್ ಮಾಡ್ಬೋದು, ನಾವು ಬಳಸ್ತಕ್ಕಂಥ ನೀರನ್ನ ಮಿತವಾಗಿ ಹಿತವಾಗಿ ಬಳಸ್ಬೋದು ನಾವು. ಬಟ್ ಆ ಕೆಲ್ಸನ ಯಾರು ಮಾಡ್ತಿಲ್ಲ, ಆ ಕೆಲ್ಸ ಆಗ್ತಾ ಇಲ್ಲ, ಆ ಕೆಲ್ಸ ಆಗ್ತಾ ಇಲ್ಲ, ಇದೇ ಕಾರಣಕ್ಕಾಗಿ ಇಷ್ಟೊಂದು ನಮಗೆ ನೀರಿನ ಸಮಸ್ಯೆ ಇರೋದು.
1: ಹೌದು, ಈ ಒಂದು ನೀರಿನ ಬಳಕೆ ಅಂತ ನಾವು ನೋಡಿದಾಗ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಳಸ್ತಾರೆ, ಸಾಮಾನ್ಯವಾಗಿರುತ್ತೆ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೇಕಾಗುತ್ತೆ.
2: ಮುಖ್ಯವಾಗಿ ಬಂದ್ಬಿಟ್ಟು ಕೈಗಾರಿಕೆಗಳಲ್ಲಿ, ಉದಾಹರಣೆಗೆ ತಗೊಂಡ್ರೆ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಕೃಷಿ ಮತ್ತು ಮತ್ತಿತರೆ ಉಪಕರಣಗಳ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಅಥವಾ ಈ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಉತ್ಪಾದಿಸತಕ್ಕಂತ ಕೈಗಾರಿಕೆಗಳಾಗಿರ್ಬೋದು. ಬಿಟ್ರೆ ಕೃಷಿಗೆ ಯಥೇಚ್ಛವಾಗಿ ಕೃಷಿಗೂ ಕೂಡ ನಮಗೆ ನೀರು ಬೇಕು. ಇದನ್ನೆಲ್ಲ ಹೊರತುಪಡಿಸಿದರೆ ಇನ್ನು ಇತರೆ ದಿನಸಾಮಾನ್ಯ ದಿನನಿತ್ಯ ಚಟುವಟಿಕೆಗಳಲ್ಲಿ ಮನೆಗಳಲ್ಲಿ ನೀರು ಬೇಕು, ಹೋಟೆಲ್ಗಳಲ್ಲಿ ನೀರು ಬೇಕು. ಸೊ ಇನ್ನು ಇದು ಇಷ್ಟಿಷ್ಟೇ ಅಲ್ಲದೆ ಇನ್ನೂ ನೀರು ತುಂಬಾ ಯೂಸ್ ಮಾಡ್ತಕ್ಕಂತ ಕೆಲವು ಮುಖ್ಯವಾದ ಇದು ಘಟಕಗಳಂದ್ರೆ ಈ ವೈದ್ಯಕೀಯ ಕ್ಷೇತ್ರ, ಮೆಡಿಸಿನ್ ಉತ್ಪಾದನೆಗಳೆಲ್ಲ ತುಂಬಾ ಯಥೇಚ್ಛವಾಗಿ ಬಳಸ್ತಾರೆ. ಸೊ ಇವು ನಮಗೆ ಮೇನ್ ಯಥೇಚ್ಛವಾಗಿ ನೀರನ್ನು ಬಳಸ್ತಕ್ಕಂತ ಸದ್ಯದ ಪರಿಸ್ಥಿತಿಯಲ್ಲಿ ನೀರನ್ನು ಹೆಚ್ಚು ಬಳಸ್ತಾ ಇರ್ತಕ್ಕಂತ ಜಾಗಗಳು.
1: ಹೌದು ಆಕೆ ಸರ್, ಇವಾಗ ಒಂದು ಒಂದು ನೀರಿನ ಸದ್ಬಳಕೆ ಅಂತ ನಾವು ನೋಡಿದಾಗ ಒಂದು ನೀರು ಆ ಒಂದು ಸದ್ಬಳಕೆ ಮಾಡುವ ವಿಧಾನಗಳು ಏನಾದ್ರಿದೆ, ಅಂದ್ರೆ ಯಾವ ರೀತಿ ನಾವು ಅದನ್ನ ಸದ್ಬಳಕೆ ಮಾಡ್ಕೋಬೋದಪ್ಪ, ಈ ರೀತಿಯಾದಂತ ಪದ್ಧತಿ ಅಳವಡಿಸ್ಕೊಂಡಾಗ ಒಂದಿಷ್ಟು ನೀರು ಶೇಖರಣೆ ಆಗುತ್ತೆ, ಒಂದಿಷ್ಟು ನೀರು ಉಳಿತಾಯ ಆಗುತ್ತೆ ಅಂತ ನೋಡಿದಾಗ ಯಾವ ರೀತಿ
2: ಅಂತ ಬಂದಾಗ, ಈಗ ನಾವು ಮಾತಿಗೆ ಅಂತೀವಿ ವರ್ಲ್ಡ್ ಇಸ್ ಗೋಲ್ಡ್ ಅಂತ, ಅವೆಲ್ಲ ಸತ್ಯ. ಅದು ಯಾಕಂದ್ರೆ ಹಳೆ ಕಾಲದಿಂದನು ನಾವು ಈ ಕೆರೆ ನೀರಾವರಿ ಪದ್ಧತಿ ನೋಡ್ತೀವಿ, ಕೆರೆ ಕಟ್ಟೆ ಡ್ಯಾಮ್ ಗಳ ನಿರ್ವಹಣೆ ನೋಡ್ತೀವಿ. ಎಷ್ಟು ಹಿಂದಿನ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇದ್ರು ಅಂತ ಕೆರೆ ನಿರ್ಮಾಣ ಆಗಿರ್ಬೋದು, ಕೆರೆ ಕಟ್ಟೆ ಡ್ಯಾಮ್ ಗಳ ನಿರ್ಮಾಣ ಆಗಿದ್ದು ಯಥೇಚ್ಛವಾಗಿತ್ತು. ಈಗ ಜನಸಂಖ್ಯೆ ಹೆಚ್ಚಾಗ್ತಿದೆ, ಅದರ ಸಂಖ್ಯೆ ಕಡಿಮೆ ಆಗ್ತದೆ. ಎಲ್ಲೂ ಹೊಸದಾಗಿ ಡ್ಯಾಮ್ ಕಟ್ಟಿದ್ವಿ ಅಂತ ನಾವು ಸುದ್ದಿ ಕೇಳಲ್ಲ, ಎಲ್ಲೂ ಹೊಸ ಕೆರೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ, ಎಲ್ಲೂ ಕೆರೆ ಕಟ್ಟೆ ಕಟ್ಟಿದ್ವಿ ಅಂತ ಸುದ್ದಿ ಕೇಳಲ್ಲ. ಇರೋದನ್ನೇ ಇನ್ನು ನಾವು ಹಾಳು ಮಾಡ್ತಾ ಹೋಗ್ತೀವಿ. ಒಂದು ಕೆರೆ ಇದ್ರೆ ಅದನ್ನ ಮುಚ್ಚಿಬಿಟ್ಟು ಅಲ್ಲಿ ಒಂದು ಸೈಟ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ನಿಲ್ಬೇಕು. ಆಮೇಲೆ ಎಲ್ಲೆಲ್ಲಿ ಇಲ್ಲದಾಗಿ ಸರ್ಕಾರ ಮುಂದೆ ತಗೋಬೇಕು, ಸರ್ಕಾರ ಮುಂದಾಳತ್ತ ತಗೊಂಡು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕೆರೆ ಕಟ್ಟೆ ಹೆಚ್ಚುವಾಗಿ ಕೆರೆ ಕಟ್ಟೆ ಸಂಪಾದನೆ ಆಗ್ಬೇಕು. ಅದು ಹೊರತುಪಡಿಸಿ ಕೃಷಿಗಳಲ್ಲಿ ಹನಿ ನೀರಾವರಿ ಪದ್ಧತಿ ತುಂಬಾ ಪ್ರಚಲಿತ ಇದೆ, ಇವು ಎಲ್ಲರೂ ಬಳಸ್ತಾ ಇದಾರೆ. ಇನ್ನು ಯಥೇಚ್ಛವಾಗಿ ಆ ಹನಿಯ ನೀರಾವರಿ ಪದ್ಧತಿಯ ಕಡೆಗೆ ಒತ್ತು ಎಲ್ಲ ರೈತರು ಕೊಡಬೇಕು. ಆಮೇಲೆ ಇಷ್ಟು ಹೊರತುಪಡಿಸಿದ್ರೆ ನಾವು ಜನಸಾಮಾನ್ಯರು, ನಾವು ನೀವುಗಳೆಲ್ಲ, ನಾವು ಕೂಡ ಹೆಂಗೆ ಮಿತವ್ಯಯ ಮಾಡ್ಬೋದು? ಉದಾಹರಣೆ, ಬೆಳಿಗ್ಗೆ ಹಲ್ಲುಜ್ತಾ ಇರ್ತೀವಿ, ನೀರು ಆನ್ ಮಾಡ್ಬಿಟ್ಬಿಡ್ತಿರ್ತೀವಿ, ಆ ನೀರ್ ಎಷ್ಟು ಪೋಲ್ ಆಗುತ್ತೆ ನಾವ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ಹೊರಗಡೆ ಅಡ್ಡಾಡ್ತಿರ್ತೀವಿ, ಯಾವ್ದೋ ಟ್ಯಾಂಕ್ ಇರುತ್ತೆ ಗವರ್ಮೆಂಟ್ ಇಂದ, ನೀರ್ ಪೋಲ್ ಆಗ್ತಾ ಇರುತ್ತೆ ನಮ್ದಲ್ಲ. ಈ ಅಸಡ್ಡೆಗಳು, ಈ ಲೇಜಿನೆಸ್ ಅಂತ ಏನಂತೀವಿ, ಇವೆಲ್ಲ ಹೋಗ್ಬೇಕು.
1: ಹೌದು,
2: ಪ್ರತಿಯೊಂದ ಹನಿ ನೀರು ಬಗಲಿಸ್ಬೇಕಾದ್ರೆ ನಮ್ಮಲ್ಲಿ ಆಲೋಚನೆ ಇರಬೇಕು. ಇವಾಗ ನೀರು ನಾವು ಈಗ ಎಷ್ಟು ಯೂಸ್ ವೇಸ್ಟ್ ಮಾಡ್ತಿದೀವೋ ಅಷ್ಟು ನೀರು ಮುಂದೆ ನಮಗೆ ಬರದಾಗುತ್ತೆ ಅಂತ. ನಮಗೆ ನೀರಲ್ಲಿ ನೀರಿನ ಪ್ರಮಾಣ ಭೂಮಿ ಮೇಲೆ ಎಷ್ಟೇ ಅತಿ ಹೆಚ್ಚಾಗಿದ್ರು, ಕುಡಿಯೋ ನೀರಿನ ಪ್ರಮಾಣ ಅಥವಾ ಬಳಕೆ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇದೆ. ವಾಸ್ತವ ಇದು ಯಾರಿಗೂ ಅರ್ಥ ಆಗಲ್ಲ, ಇದನ್ನ ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು.
1: ಹೌದು, ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಒಂದು ಮಳೆ ನೀರನ್ನ ತಡೆದಿಟ್ಕೊಂಡಿಲ್ಲ ಅಂದ್ರೆ ಬಹುಶಃ ನಮ್ಮ ಒಂದು ಹಿರಿಯರು ಈ ರೀತಿ ಪದ್ಧತಿಗಳನ್ನ ಕೆರೆ ಕುಂಟೆಗಳ ಒಂದು ಪದ್ಧತಿನೇ ನಮ್ಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ಅದೊಂದು ತುಂಬಾ ಒಂದು ಆಘಾತಕಾರಿ ಸಂಗತಿ. ಯಾಕೆಂದ್ರೆ ಆ ನೀರಿನ ಒಂದು ಶೇಖರಣೆನೇ ಇಲ್ಲ ಅಂತಂದಿದ್ರೆ ಈ ನಾವೊಂದು ಕಾಲಗಳು ಏನ್ ಹೇಳ್ತೀವಿ, ಒಂದು ಬೇಸಿಗೆ ಕಾಲ ಬಂದಾಗ ಒಂದು ಮಳೆಗಾಲದಲ್ಲಿ ಬಂದಂತ ಮಳೆ ನೀರನ್ನ ನಾವು ಬೇಸಿಗೆ ಕಾಲದಲ್ಲಿ ಕಾಣ್ತಾನೆ ಇರ್ಲಿಲ್ಲ ಅನ್ಸುತ್ತೆ.
2: ಅದು ಖಂಡಿತ ಖಂಡಿತ ಸತ್ಯ, ಸತ್ಯವಾದ ಮಾತು ಶನಾಂತ. ಅದಾಗದಿದ್ರೆ ತುಂಬಾ ಕಷ್ಟ ಆಗೋದು ಜೀವನ. ಈಗ್ಲೇ ಬೇಸಿಗೆ ಬಂದ್ರೆ, ಬೇಸಿಗೆ ಬಂದ್ರೆ ಮೊದಲು ಜಾಸ್ತಿ ನೀರು ಆವಿಯಾಗೆ ಖರ್ಚಾಗುತ್ತೆ.
1: ಹೌದು,
2: ಅಂತದ್ರಲ್ಲಿ ನಾವು ಕೆರೆ ಕಟ್ಟೆ ಅಥವಾ ಕೆರೆ ಕುಂಟೆ ಅಥವಾ ಡ್ಯಾಮ್ ಗಳಿಲ್ದೇ ಇದ್ರೆ ಇನ್ನು ತುಂಬಾ ಸಮಸ್ಯೆ ಆಗಿದೆ. ಈಗ ಅದಿದೆ, ಇನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಧ್ಯವಾದಷ್ಟು ಸ್ಥಳಗಳಲ್ಲಿ ಅದು ನಿರ್ಮಾಣ ಆಗ್ಬೇಕು. ಇಲ್ಲ ಅದು ಅದು ನಿರ್ಮಾಣ ಆಗಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ ಪುರಾತನ ಕಾಲದಿಂದ ಎಲ್ಲೆಲ್ಲಿದ್ದಾವೆ ಕೆರೆ ಕಟ್ಟೆಗಳು, ಅವು ಉಳಿಯಂತ ಕಾರ್ಯ ಆಗ್ಬೇಕು. ಈಗ ಎಷ್ಟೋ ಕೆರೆ ಕಟ್ಟೆಗಳು ಉಳಿದಿರುತ್ತೆ, ಎತ್ತಿಸ್ಬೇಕು, ವಾಪಸ್ ಅದನ್ನ ಪುನರ್ವಸತಿ ಮಾಡ್ಬೇಕು, ಪುನಶ್ಚೇತನ ಮಾಡ್ಬೇಕು. ಗವರ್ಮೆಂಟ್ ಇಂದ ಸ್ಕೀಮ್ಸ್ ಇದೆ, ಎಲ್ಲ ಇದೆ, ಬಟ್ ಅದ್ರ ತಕ್ಕಂಗೆ ಕಾರ್ಯಗಳಾಗ್ಬೇಕು. ಅದ್ರ ತಕ್ಕಂಗೆ ಹೊಸ ಹೊಸ ಕೆರೆ ಕುಂಟೆಗಳು ಬರಬೇಕು, ಆಮೇಲೆ ಬಾವಿ ವ್ಯವಸ್ಥೆ ಹೊರ ಬರಬೇಕು.
1: ಹೌದು, ಕೆಲವು ಹಳೆ ಬಾವಿಗಳನ್ನೆಲ್ಲ ಮುಚ್ಚತಾ ಇರ್ತಾರೆ ಕೆಲವೊಮ್ಮೆ ರೈತರು, ಹೊಲದಲ್ಲಿ ನೀರಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು, ಅದನ್ನ ಒಂದು ರೀಚಾರ್ಜ್ ಮಾಡುವಂತ ಪದ್ಧತಿ ಏನಾದ್ರೂ ಒಂದು ಆ ರೀತಿ ಇದ್ ಮಾಡ್ಕೋಬೇಕಾಗುತ್ತೆ.
2: ಈಗ ಎಲ್ಲ ಕಡೆ ಅದೇ ಪ್ರಚಲಿತ, ಹೊಸ ಪುನಶ್ಚೇತನ ಮಾಡೋದಂತದ್ದು, ಹಳೆ ಬಾವಿಗಳನ್ನಾಗಿರ್ಬೋದು, ಹಳೆ ಕೆರೆಗಳನ್ನಾಗಿರ್ಬೋದು, ಸರ್ಕಾರದ ನೆರವು ತಗೊಂಡು ಎಲ್ಲಾ ರೈತರು ಆದಷ್ಟು ಯಾರ್ಯಾರು ಕೆರೆ ಕಟ್ಟೆ ಅಥವಾ ಬಾವಿಗಳಿದಾವೋ ಒಂದು ಬಾರಿ ಸರ್ಕಾರ ಜೊತೆ ಮಾತಾಡಿ, ಈ ತರ ಇದೆ ಸಮಸ್ಯೆ, ನೀರು ಬರ್ತಾ ಇಲ್ಲ, ಈ ತರ ನಾವು ಮುಚ್ಚಬೇಕು ಅನ್ಕೊಂಡಿದ್ವಿ ಅಂತ ಒಂದೇ ಒಂದು ಸಮೀಕ್ಷೆ ಮಾಡಿದ್ರೆ ಖಂಡಿತ ಅದಕ್ಕೆ ಸ್ವಲ್ಪ ಪರಿಹಾರ ಸಿಗುತ್ತೆ. ನಾವು ಅನ್ಕೊಂಡಿದ್ ಮಟ್ಟಿಗೆ ಆಗದಿದ್ರು ಅಲ್ಪ ಸ್ವಲ್ಪ ಆದ್ರೂ ಸಿಗುತ್ತೆ. ಆ ಅಲ್ಪ ಸ್ವಲ್ಪನೆ ನಮ್ಗೆ ನೀರು ಉಳಿತಾಯ ಆಗಕ್ಕೆ ಕಾರಣ, ಆಮೇಲೆ ನೀರು ಶೇಖರಣೆಗೆ ಸಹಾಯ ಆಗುತ್ತೆ. ಅದರಿಂದ ಉಪಯೋಗ ಮತ್ತೆ ಲಾಭ ಒಬ್ಬರಿಗಲ್ಲ, ತುಂಬಾ ಜನಕ್ಕೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನಾವು ಆ ನಿಟ್ಟಿನಲ್ಲಿ ಮುಂದೆ ಸಾಗಬೇಕು. ಆವಾಗ್ಲೇ ನಮಗೆ ನೀರಿನ ಅಥವಾ ನೀರಿನ ಸದ್ಬಳಕೆ ಆಗೋದು, ಇಲ್ಲ ಅಂತಂದ್ರೆ ಇದೇ ರೀತಿ ಯಥಾವತ್ತಾಗಿ ನೀರು ದುರ್ಬಳಕೆ ಆಗ್ತಾನೆ ಇರುತ್ತೆ. ನಾವು ಇಷ್ಟು ಸರ್ಕಾರದಿಂದ ಇಷ್ಟು ಕ್ಯಾಂಪೇನ್ಗಳು ನಡೀತಾನೆ ಇರ್ತವೆ, ನಾವು ಸುಮ್ನೆ ಮಾತಾಡ್ತಾನೆ ಇರ್ತೀವಿ, ಇದು ನೈಸರ್ಗಿಕ ಹಿಂಗೆ ಹೋಗ್ತಾನೆ ಇರುತ್ತೆ. ಬಟ್ ಎಲ್ಲೂ ಬದಲಾವಣೆ ಅನ್ನೋದಾಗಲ್ಲ. ಬದಲಾವಣೆ ಅನ್ನೋದಾಗ್ಬೇಕು ಅಂದ್ರೆ ಪ್ರತಿಯೊಬ್ಬರು ತಮ್ಮದೇ ಆದಂತ ಭಾಗವನ್ನು ತೆಗೆದುಕೊಳ್ಳಲೇಬೇಕು.
1: ಹೌದು, ಹೇಳ್ತಾ ಇದ್ರಿ ಅಂದ್ರೆ ಈಗ ಒಂದು ಹೆಚ್ಚಾಗಿ ನೀರು ಪೋಲ್ ಆಗ್ತದಂತ ನೋಡಿದಾಗ ಬೇಸಿಗೆಯಲ್ಲಿ ತುಂಬಾ ಬಳಕೆ ಮಾಡ್ಕೊಂತೀವಿ, ಅಂದ್ರೆ ಆ ಒಂದು ತಾಪಮಾನ ಹೆಚ್ಚಾಗಿರುತ್ತೆ, ಒಂದು ನೀರಿನ ಅವಶ್ಯಕತೆ ಹೆಚ್ಚಾಗಿರ್ತೀವಿ, ಒಂದು ಕುಡಿಯೋದಕ್ಕಾಗಿರ್ಬೋದು ಇವನ್ ಕೆಲವ್ರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಚಳಿಗಾಲ ಒಮ್ಮೆ ಸ್ನಾನ ಮಾಡೋರು, ಬೇಸಿಗೆಯಲ್ಲಿ ಏನಾಗುತ್ತೆ ಆ ಒಂದು ಬಿಸಿಗೆ ಒಂದು 2-3 ಬಾರಿ ಸ್ನಾನ ಮಾಡುವಂತ ಅಭ್ಯಾಸ ಇರುತ್ತೆ ಕೆಲವರಲ್ಲಿ. ಯಾಕಂದ್ರೆ ಆ ಒಂದು ಬೆವರು ಹೆಚ್ಚಾಗಿರುತ್ತೆ, ದುರ್ಗಂಧ ಜಾಸ್ತಿ ಆಗ್ಬಿಡುತ್ತೆ, ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇರ್ತೀನಿ ನೋಡೋದು
2: ಸಂದರ್ಭ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅಗತ್ಯ ಕೂಡ. ಈ ಕೊರೋನಾದ ಸಂದರ್ಭದಲ್ಲಿ ಪ್ರತಿ ಸಾರಿ ಎಲ್ಲ ಹೊರಗಡೆ ಹೋದಾಗ್ಲೂ ಕೂಡ ನಾವು ಮನೆಗೆ ವಾಪಸ್ ಅಥವಾ ಬಂದ್ರೆ ನಾವು ಖಂಡಿತ ಶುಚಿತ್ವದ ಕಡೆ ಒತ್ತು ಕೊಡ್ಲೇಬೇಕು. ಅದು ನಿಜ, ಅಂತವೆಲ್ಲ ಅವೆಲ್ಲ ಅಕ್ಸೆಪ್ಟಬಲ್, ಅವೆಲ್ಲ ನಡೆಯುತ್ತೆ. ಬಟ್ ನೀರ್ ಅನಗತ್ಯ ಪೋಲ್ ಮಾಡೋದನ್ನ ನಾವು ತಪ್ಪಿಸ್ಬೇಕು. ಆಮೇಲೆ ರೂಫ್ ಟಾಪ್ ಟೆಕ್ನಾಲಜಿ ಆಗಿರ್ಬೋದು, ಇವಾಗ ಮಳೆ ನೀರು ಕೊಯ್ಲು, ಇಲ್ಲ ಬೆಂಗಳೂರು ನಗರಗಳಲ್ಲಿ ಮಳೆ ನೀರು ಕೊಯ್ಲಿದೆ, ಎಲ್ಲೆಲ್ಲಿ ಯಾವ ಮನೆಗೆ ಯಾರು ಅಳವಡಿಸ್ಕೊಂಡಿಲ್ಲ ಅವರಿಗೆ ಡಬಲ್ ಮೀಟರ್ ಚಾರ್ಜ್ ಬರ್ತದೆ. ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲ ಹೊಸ ಮನೆಗಳು ಎಲ್ಲ ಕಡೆ ಗವರ್ಮೆಂಟ್ ಕಂಪಲ್ಸರಿ ಮಾಡಿದೆ, ಮಳೆ ನೀರು ಕೊಯ್ಲಿಲ್ಲ ಅಂದ್ರೆ ಡಬಲ್ ಮೀಟರ್ ವಾಟರ್ ಚಾರ್ಜ್. ಅದು ಇನ್ನು ಸ್ವಲ್ಪ ತ್ವರಿತ ಆಗ್ಬೇಕು, ಆಮೇಲೆ ಇನ್ನು ಸ್ವಲ್ಪ ಎಫೆಕ್ಟ್ ಆಗ್ಬೇಕು, ಅವಾಗ ಎಲ್ರು ಕಂಪಲ್ಸರಿ ಮಾಡಿಸ್ಲೇಬೇಕು ಅನ್ನೋ ಅಂತ ಒಂದು ಇದಾಗಿರ್ಬೋದು. ಆಮೇಲೆ ಇನ್ನೂ ಕೆಲವು ಇನ್ನೂ ವರ್ಸ್ಟ್ ನೀರ್ ಪೋಲಾಗ್ತಿರೋದು ಎಲ್ಲಿಯಪ್ಪ ಅಂದ್ರೆ ಈ ಫಿಲ್ಟರ್ ಗಳಲ್ಲಿ. ನಾವು ಏರ್ ಫಿಲ್ಟರ್ ಯೂಸ್ ಮಾಡ್ತೀವಿ ಮನೆಗಳಲ್ಲಿ, ನಾವು ಕುಡಿಯೋ ನೀರಿಗಿಂತ 3-4 ಪಟ್ಟು ನೀರು ಹೊರಗಡೆ ಪೋಲಾಗುತ್ತೆ ಫಿಲ್ಟರ್ ನೆಪದಲ್ಲಿ.
1: ಹೌದು.
2: ಸೊ ಆ ನೀರು ನಮ್ ಯಾರ ಗಮನಕ್ಕೂ ಬರಲ್ಲ. ದಿನದಲ್ಲಿ ಈಗ ನಾವು ಒಂದು ಮನೆಯ 3-4 ಜನ ಇರ್ತಕ್ಕಂತ ಒಂದು ಅವಿಭಕ್ತ ಕುಟುಂಬ ತಗೊಂಡ್ರೆ ತಲಾ 3-4 ಲೀಟರ್ ಇಂದನು ನಾವು ಅಂದಾಜು ಹಿಡ್ಕೊಂಡ್ರು ದಿನಕ್ಕೆ 16 ಲೀಟರ್ ನೀರು ಅವರು ಬಳಸ್ತಾರೆ. ಅಥವಾ ಕುಡಿಯೋದಕ್ಕೆ ಬೇಡ, ಅವರು ಅಡಿಗೆ ಮಾಡೋದಕ್ಕೆ ಎಲ್ಲದಕ್ಕೂ ಸೇರಿ ಒಂದು 20 ಲೀಟರ್ ನೀರು ಬಳಸ್ತಾರೆ ಅಂದ್ರೆ ಆ 20 ಲೀಟರ್ಗೆ 40-60 ಲೀಟರ್ ನೀರು ಒಂದು ಮನೆಯಿಂದ ಖರ್ಚಾಗುತ್ತೆ ಫಿಲ್ಟರ್ ನೆಪದಲ್ಲಿ.
1: ಹೌದು.
2: ಒಂದೇ ಮನೆಯಿಂದ 40 ಲೀಟರ್ ನೀರು ಪೋಲಾದ್ರೆ ಒಂದು ತಾಲೂಕಿಂದ ಎಷ್ಟು ಪೋಲಾಗುತ್ತೆ, ನಂಬರ್ ಆಫ್ ಏನು ಎಷ್ಟು ಜನ ಯೂಸ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಜನ ಹಿಂಗ್ ವೇಸ್ಟ್ ಮಾಡ್ತಾರೆ, ಇದೆಲ್ಲವೂ ಇದು ಒಬ್ಬ ಪ್ರತಿ ಈಗ ಇಂಡಿವಿಜುವಲ್ ಆಗಿ ತಗೊಂಡೆ ವೈಯಕ್ತಿಕವಾಗಿ ತಗೊಂಡಾಗ ದೊಡ್ಡ ದೊಡ್ಡ ಡಿಫ್ರೆನ್ಸ್ ಏನು ಅನ್ಸಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ನಾವು ಬ್ರಾಡ್ ಆಗಿ ಯೋಚನೆ ಮಾಡಿದಾಗ ನಮಗೂ ಕೂಡ ಅರಿವಾಗುತ್ತೆ, ಹೌದು ನೀರ್ ತುಂಬಾ ಪೋಲಾಗ್ತಾ ಇದೆ.
1: ಹೌದು.
2: ಇತ್ತೀಚೆಗೆ ದಿನಗಳಲ್ಲಿ ಕೆಲವರು ಏನ್ ಮಾಡ್ತಿದ್ರೆ ಆ ನೀರ್ನ ಎಲ್ಲ ವಾಪಸ್ ಯುಟಿಲಿಟೀಸ್ಗೆ ವಾಪಸ್ ಯೂಸ್ ಮಾಡ್ತಾ ಇದಾರೆ. ಕೆಲವರು ಬಾತ್ರೂಮ್ಸ್ ಗಳಿಗಾಗಿರ್ಬೋದು, ವಾಪಸ್ ಬಟ್ಟೆ ಬರೇ ಒಗೆಯೋದಕ್ಕಾಗಿರ್ಬೋದು ಅಥವಾ ತಮ್ಮ ಕೈದೋಟಗಳಿಗಾಗಿರ್ಬೋದು. ಅದು ಒಳ್ಳೆ ಸಂಗತಿ, ಬಟ್ ಅದನ್ನ ಹೆಚ್ಚು ಹೆಚ್ಚು ರೂಢಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಾಗ್ಬೇಕು ಮತ್ತೆ ಮನದಟ್ಟಣೆ ಆಗ್ಬೇಕು.
1: ಹೌದು. ಹಾಗೆ ಹೇಳ್ತಾ ಇದ್ದ ನೀವು ಮನೆಯಲ್ಲಿ ಒಂದು ಫಿಲ್ಟರ್ ವಾಟರ್ ನ ಒಂದು ಅಳವಡಿಕೆ ಮಾಡಿರ್ತಲ್ಲ, ಸೊ ಅಲ್ಲಿಂದ ಬರುವಂತ ವೇಸ್ಟ್ ನೀರಿನ ಪೈಪ್ ಅನ್ನು ಯಾವ್ದಾದ್ರು ಒಂದು ಗಿಡಕ್ಕಾಗಿರ್ಬೋದು, ತಮ್ಮ ಮನೆ ಸುತ್ತಮುತ್ತ ತೋಟ ಇದ್ದೇ ಇರುತ್ತೆ, ಇಲ್ಲ ಅಂತಂದ್ರೆ ಒಂದು ಬಕೆಟ್ ಡ್ರಮ್ಮಿಗೆ ಬಿಟ್ಟಿದ್ದಾರೆ ಅಂತಂದ್ರೆ ಅದು ಶೇಖರಣೆ ಆದಾಗ ಅವತ್ತಿನ ನೀರು ಎಷ್ಟು ಶೇಖರಣೆ ಆಗಿರುತ್ತೆ ಅದನ್ನ ಮತ್ತೆ ತಾವೇ ಒಂದು ತಾವ್ ಹೇಳ್ದಾಗ್ಲೆ ಒಂದು ಬಾತ್ರೂಮ್ಗಾಗಿರ್ಬೋದು ಬಟ್ಟೆ ತೊಳೆಯೋದಕ್ಕಾಗಿರ್ಬೋದು ಈ ರೀತಿ ಅದನ್ನ ಮರುಬಳಕೆ ಮಾಡ್ಕೋಬಹುದು. ಪ್ರತಿಯೊಬ್ಬರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ.
2: ಖಂಡಿತ ಖಂಡಿತ ವಿಶ್ವನಾಥ್, ಯೋಚನೆ ಮಾಡಿದೆನ್ನಿಸಿ ಅರಿವೇ ಗುರು ಅನ್ನುವಂಥದ್ದು ಒಂದು ಪಾಠ. ಎಷ್ಟು ಮಹತ್ವ ಅಂದ್ರೆ ಪ್ರತಿಯೊಬ್ಬ ನೀವು ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಲ್ಲ.
1: ಹೌದು.
2: ಸೊ ಈಗಿನ ಈ ಅಟ್ ಪ್ರೆಸೆಂಟ್ ಏನ್ ಇದು ಸಿಚುಯೇಷನ್ ಇದೆ, ಆಮೇಲೆ ಜನರೇಷನ್ ಇದೆ, ಅರಿವಾಗುವವರೆಗೂ ಯಾರು ಏನನ್ನು ನಂಬಲ್ಲ, ಆಮೇಲೆ ಯಾರು ಏನನ್ನು ತಲೆ ಕೆಡಿಸ್ಕೊಳ್ಳಲ್ಲ. ನೀವಿಷ್ಟೇ ಹೇಳಿ ಎಷ್ಟೇ ಬುದ್ಧಿವಾದ ಹೇಳಿ, ತಮ್ಮಿಗೆ ಅರಿವಾಗುವ ವೈಯಕ್ತಿಕವಾಗಿ ಅರಿವಾಗುವವರೆಗೂ ಯಾರು ಏನೂ ಆಗಲ್ಲ. ಆ ಅರಿವಾಗೋವರೆಗೂ ಎಲ್ಲರೂ ಈಗ ಬಿಟ್ಕೊಂಡು ತುಂಬಾ ಲಾಸ್ ಆಗ್ತಿದೆ. ಇನ್ನು ಮುಂದೆ ಅದನ್ನೇ ಮಾಡಬೇಡಿ, ಮುಂದೆ ಕೂಡ ಅದನ್ನೇ ಆದ್ರೆ ಹೀಗೆ ಪ್ರಮಾಣ ಕಂಡಿನ ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅಂತಿದೀವಿ, ನಮ್ಮ ಪೀಳಿಗೆಗೆನೆ ಆ ಸಮಸ್ಯೆಗಳು ಎದುರಾದ್ರೂ ಅದರಲ್ಲಿ ಆಶ್ಚರ್ಯಕರವಾದಂತ ಸಂಗತಿ ಏನೂ ಇಲ್ಲ.
1: ಹೌದು. ಯಾಕಂದ್ರೆ ಈ ನಾವೇನೊಂದು ನೀರೊಂದು ನೈಸರ್ಗಿಕ ಸಂಪನ್ಮೂಲ, ನಮ್ಮ ಹಿರಿಯರು ನಮಗೆ ಕೊಟ್ಟಿರೋಂತ ಕೊಡುಗೆ, ನಾವು ಮುಂದಿನ ಪೀಳಿಗೆಗಾದ್ರೂ ಇದನ್ನ ಸಮರ್ಪಕವಾಗಿ ಉಳಿಸ್ಬಿಟ್ಟು ಕೊಡಬೇಕಾಗುತ್ತೆ. ಇದು ನಮ್ಮ ಮೂಲಭೂತ ಕರ್ತವ್ಯ ಸಹ ಆಗಿದೆ.
2: ಅದು ಖಂಡಿತ ಸತ್ಯದ ಮತ್ತು ವಿಶ್ವನಾಥ್.
1: ಈಗಾಗ್ಲೇ ಇವಾಗ ನೋಡ್ತಾ ಇರ್ತಂದ್ರೆ ಬೇಸಿಗೆ ಕಾಲದಲ್ಲಿ ಸಹ ಒಂದು ನೀರಿನ ಆವಿ ಹೆಚ್ಚಾಗುತ್ತೆ ಕೆಲವೊಬ್ರು. ಹೌದು. ಇದನ್ನ ಹೌದು ತಡೆಗಟ್ಟೋದಕ್ಕೆ ಇವಾಗ ಕೆಲವು ಮನೆ ಮಾಡದಲ್ಲೇ ತೊಟ್ಟಿ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಆದಷ್ಟು ಅದನ್ನ ಅವರು ತಡೆಗಟ್ಟಬಹುದು. ಯಾಕಂದ್ರೆ ಇವಾಗ ಕೆರೆ ಕುಂಟೆ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ, ಅದು ನೈಸರ್ಗಿಕವಾಗಿ ಆಗ್ತಾ ಇರುತ್ತೆ. ಮನೆ ಹತ್ರ ಆದ್ರೂ ಅದನ್ನ ತಡಿಬಹುದು ಯಾವ್ದಾದ್ರು ಒಂದು ಕ್ರಮಗಳನ್ನ ಕೈಗೊಂಡ್ಬಿಟ್ಟು.
2: ಹೌದೌದು, ಅದು ಖಂಡಿತ ನಿಜ. ಈಗ ಪ್ರತಿಯೊಂದು ನೀವು ಹೊಸ ಮನೆ ನಿರ್ಮಾಣ ಮಾಡ್ತೀನಿ ಅಂದ್ರೆ ತೊಟ್ಟಿ ಅಂತೂ ಈಗ ಎಲ್ಲ ಕಡೆ ಕಾಮನ್, ನೀರಿಂದ ಯಾರು ಜೀವನ ಮಾಡಕ್ಕಾಗಲ್ಲ, ಬೋರ್ ಒಂದೇ ಪ್ರತಿ ಸಾರಿ ಯೂಸ್ ಆಗಲ್ಲ.
1: ಹೌದು.
2: ಸೊ ತೊಟ್ಟಿ ನಿರ್ಮಾಣ ಈ ಇಂತಹದ್ರಲ್ಲಿ ನಿಟ್ಟಿನಲ್ಲಿ ಒಂದು ಮಹತ್ವದ ಬದಲಾವಣೆ.
1: ಹೌದು,
2: ಅದು ವಾಸ್ತವ. ಆಮೇಲೆ ಅದು ಒಳ್ಳೇದು ಕೂಡ, ನೀರಿನ ಸಂಗ್ರಹಣೆ ಮರು ಶೇಖರಣೆಯಲ್ಲಿ ಒಳ್ಳೇದು. ಈಗ ಕೆರೆ ಕಟ್ಟೆ ಆಗಿರ್ಬೋದು ಅಥವಾ ನದಿಗಳಾಗಿರ್ಬೋದು ಇನ್ನು ಸಮುದ್ರಗಳಾಗಿರ್ಬೋದು ನಾವು ತಡೆಯೋಕ್ಕಾಗಲ್ಲ, ಅದು ನೈಸರ್ಗಿಕ, ಅದಾಗ್ಲೇಬೇಕು, ಅದಾದಾಗ್ಲೇ ನೆಕ್ಸ್ಟ್
1: ಮಳೆಗಾಲ. ಹೌದು,
2: ಮುಂದಿನ ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಹೋಗ ಕಾಲ ಕಾಲಕ್ಕೆ ಆಗ್ಬೇಕಂದ್ರೆ ಇದು ಆಗ್ಲೇಬೇಕು. ಸೊ ಅದನ್ನೆಲ್ಲ ತಡೆಯೋಕ್ಕಾಗಲ್ಲ. ಬಟ್ ಏನ್ ನಾವ್ ಏನ್ ಮಾಡ್ಬೋದು ಮಾನವರು, ನಮ್ಮ ಕಡೆಯಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ರಿ, ಬಹಳ ಬೇಡ ಕೈಲಾದಷ್ಟು. ನಿಮ್ ನಿಮ್ ಎಲ್ಲೆಲ್ಲಿ ನೀರ್ ಪೋಲಾಗುತ್ತೆ ತಡೆಗಟ್ಟಿ, ಹಲ್ಲುಚ್ತಾ ಇರ್ತೀರಾ ನೀರ್ ಬಿಟ್ಟಿರ್ತೀರಾ ತಡೆಗಟ್ಟಿ,
1: ಹೌದು,
2: ಸುಮ್ ಸುಮ್ನೆ ವಾ ನೀರ್ ಬಿಡ್ತಾರೆ, ಎಲ್ಲ ಎಲ್ಲೋ ನೀರ್ ಪೋಲಾಗಿರುತ್ತೆ ನಮ್ದೆಲ್ಲ ಬಿಡೋ ಅನ್ಕೊಂಡು ಹೋಗೋ ಬದಲು ಎರಡು ಹೆಜ್ಜೆ ಇಟ್ಟು ಆಫ್ ಮಾಡಿದ್ರೆ ನೀವ್ ನಿಮ್ಮಿಂದ ಏನೋ ಸ್ವಲ್ಪ ಉಳಿತಾಯ ಆಯ್ತು.
1: ಹೌದು, ಯಾಕಂದ್ರೆ ಅದೊಂದು ಬದಲಾವಣೆ. ಇವಾಗ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು ನಲ್ಲಿನ ಆಫ್ ಮಾಡ್ತಿದ್ದೆ, ಅದನ್ನ ಯಾರೋ ಒಬ್ಬ ನೋಡ್ತಿರ್ತಾರೆ, ನೋಡಿದಾಗ ಅವ್ರಿಗೂ ಅನ್ಸುತ್ತೆ ಅಥವಾ ನಾವು ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಈ ರೀತಿ, ಅವ್ರಿಗೆ ಆ ಒಂದು ಅರಿವಾಗುತ್ತೆ ಅವಾಗ ಸಣ್ಣದಾಗಾದ್ರೂ.
2: ಈಗ ಒಬ್ಬರಿಂದ ಒಬ್ಬರಿಗೆ ಯಾರೋ ಒಬ್ರು ಎಲ್ಲೂ ನೋಡದೆ ಇಲ್ವಾ, ನೋಡದೆ ಇದ್ರು ಬೇಡ, ಅಟ್ ಲೀಸ್ಟ್ ನಮ್ಮಿಂದ ಒಂದ್ 2 ಲೀಟರ್ 3 ಲೀಟರ್ ನೀರ್ ಸೇವ್ ಆಯ್ತಾ ಸಾಕು.
1: ಹೌದು,
2: ಮುಂದೆ ಯಾರೋ ತರ ತಮ್ಮನ್ ತಾವ್ ಎಲ್ಲಿ ಯಥೇಚ್ಛವಾಗಿ ತೊಡಸ್ಕೊಳ್ತಾರೋ ಅವಾಗ್ಲೇ ನೀರಿನ ಮಿತವ್ಯಯ ಅಥವಾ ನೀರಿನ ಸದ್ಬಳಕೆ ಅಥವಾ ನೀರಿನ ಮುಂದಿನ ಪೀಳಿಗೆಗೆ ನೀರಿನ ಶೇಖರಣೆ ಅಥವಾ ಅನ್ನೋದು ಸಾಧ್ಯ, ಖಂಡಿತ ಸಾಧ್ಯ ಆಗುತ್ತೆ ವಿಶ್ವನಾಥ್. ಇಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ, ಈಗ ನಾವು ಆಲ್ರೆಡಿ ನೀರಿನ ಅಭಾವ ಇದೆ, ಇನ್ನೂ ತುಂಬಾ ಅಂದ್ರೆ ತುಂಬಾ ಆಘಾತಕಾರಿ ಮಟ್ಟದಲ್ಲಿ ನೀರಿನ ಅಭಾವ ಬರುತ್ತೆ ಮುಂದಿನ ದಿನಗಳಲ್ಲಿ, ಅದು ಮತ ಖಂಡಿತ ಕಟ್ಟಿಟ್ಟ ಬುತ್ತಿ.
1: ಹೌದು, ಹಾಗೆ ಇವಾಗ ತಾವೊಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದ್ರೆ ತಮ್ಮ ಒಂದು IT ಕಂಪನಿಗಳಲ್ಲಿ ಕೆಲವೊಂದು ಪದ್ಧತಿಗಳನ್ನ ಅಳವಡಿಸಿಕೊಂಡಿರ್ತಾರೆ, ತುಂಬಾ ಸೆನ್ಸಾರ್ ಬೇಸ್ಡ್ ಇರುತ್ತೆ ಕೆಲವೊಮ್ಮೆ ಒಂದು ವಾಶ್ರೂಮ್ ಗಳಲ್ಲಿ, ಅದ್ರ ಬಗ್ಗೆ ತಿಳಿಸ್ಕೊಡಿ, ಇದರಿಂದ ಯಾವ ರೀತಿಯ ಅನುಕೂಲ ಆಗುತ್ತೆ, ಇದನ್ನ ನಿಮ್ಮ ಎಲ್ಲೆಲ್ಲಿ ಕ್ರಮ ಅಳವಡಿಸ್ಕೋಬಹುದು ಇದೆ ಈ ಪದ್ಧತಿಯನ್ನ ಅಂತ.
2: ಹೌದೌದು, ಅದು ನಾನು ಅದಕ್ಕೆ ಅಗ್ರಿ ಆಗ್ತೀನಿ ವಿಶ್ವನಾಥ್. ಯಾಕಂದ್ರೆ ಈಗ ನಾಟ್ ಓನ್ಲಿ IT, ಈಗ ಯಾವುದೇ ದೊಡ್ಡ ದೊಡ್ಡ ಹೋಟೆಲ್ಗಳು ತಗೊಳ್ಳಿ ಅಥವಾ ಎಲ್ಲೇ ತಗೊಳ್ಳಿ, ಸೆನ್ಸಾರ್ ಇವಾಗ ಸೆನ್ಸಾರ್ ಹಾಕ್ಬಿಟ್ಟಿರ್ತಾರೆ. ಬೆಸ್ಟ್ ಕೆಲಸ ಸೆನ್ಸಾರ್ಗೆ ನಮ್ಮಲ್ಲಿ ಖರ್ಚಾಗೋದು ಆ ಸೆನ್ಸಾರ್ ಅಳವಡಿಸಿ ಮಾಡಿ ಮಾಡೋಣಕ್ಕೆ ಎಲ್ಲಿ 100 ರಿಂದ 200 ರೂಪಾಯಿ ಸೆನ್ಸಾರ್ಗೆ. ಒಂದು ಸರಿ ಇನ್ ಸೆನ್ಸಾರ್ ಹಾಕ್ಬಿಟ್ರೆ ನೀವು ಮೂಮೆಂಟ್ ಅಷ್ಟೇನ ಇದಿರುತ್ತೆ, ಮೂಮೆಂಟ್ ತಕ್ಕಂಗೆ ಸೆನ್ಸಾರ್ ಆನ್ ಆಗುತ್ತೆ. ನೀವು ಕೈ ಇಟ್ಟು ಕೈ ತೊಳ್ಕಬೇಕಾದ್ರೆ ಅಷ್ಟೇ ನೀರ್ ಬೀಳುತ್ತೆ, ಬೇರೆ ಟೈಮ್ ಪಟ್ಟಣಂಗ್ ಆಫ್ ಆಗುತ್ತೆ. ಅದರಿಂದ ಎಷ್ಟು ಹನಿ ಹನಿ ಸೇವ್ ಆದ್ರೂ ಕೂಡ ಎಷ್ಟು ಜನ ಒಂದು ದಿನಕ್ಕೆ ಕೈ ತೊಳಿತಾರೆ, ಎಷ್ಟು ಜನ ಅನ್ನಲ್ಲಿ ಯೂಸ್ ಮಾಡ್ತಾರೆ.
1: ಹೌದು,
2: ಅದರಿಂದ ನೀರು ತುಂಬಾ ಅಂದ್ರೆ ತುಂಬಾ ಲಾಭ ಆಗುತ್ತೆ, ಉಪಯೋಗ ಆಗುತ್ತೆ. ಹೌದು, ಅದೊಂದು ಒಳ್ಳೆ ಬೆಳವಣಿಗೆ. ಅದನ್ನ ಮನೆಗಳಲ್ಲಿ ಆಮೇಲೆ ಇನ್ನಿತರ ಸರ್ಕಾರಿ ಕಟ್ಟಡಗಳಲ್ಲಿ ಆಮೇಲೆ ಇನ್ನು ಎಲ್ಲೆಲ್ಲಿ ಯಾರ್ಯಾರು ಯೂಸ್ ಮಾಡ್ತಿಲ್ವೋ ಯೂಸ್ ಮಾಡೋದು ಐ ವಿಲ್ ಫಾರ್ ಶೋರ್ ರೆಕಮೆಂಡ್.
1: ಹೌದು, ಯಾಕಂದ್ರೆ ಈ ಕರೋನಾ ಸಂದರ್ಭದಲ್ಲಿ ಇದು ತುಂಬಾ ಉಪಯೋಗಕಾರಿ ಈ ಒಂದು.
2: ಹೌದು ಹೌದು ಕೂಡ, ಪ್ರತಿದಿನ ಪ್ರತಿನಿತ್ಯ ಎಷ್ಟು ಸಾರಿ ನಾವು ಕೈ ತೊಳಿತೀವಿ, ಎಷ್ಟು ಸಾರಿ ನೀರು ಪೋಲಾಗುತ್ತೆ, ಅದರ ಬದಲು ಹೌದು ಸೆನ್ಸಾರ್ ಬೇಸ್ಡ್ ಏನೈತೆ ಯೂಸೇಜ್. ಆಮೇಲೆ ಇವಾಗ ಟಾಯ್ಲೆಟ್ ಕೂಡ ಆಗಿರ್ಬೋದು, ಸುಮ್ನೆ ಯಥೇಚ್ಛವಾಗಿ ನೀರು ಬಿಡ್ತಾರೆ, ಕರೆಕ್ಟ್ ಆಗಿ ಒಬ್ಬ ಮನುಷ್ಯ ಬಂದು ನಿಂತ್ಕೊಂಡು ವಾಪಸ್ ಹೋಗೋವರೆಗೂ ಸೆನ್ಸಾರ್ ಆನ್ ಆಗಿರುತ್ತೆ, ಸೆನ್ಸಾರ್ ಯೂಸ್ ಮಾಡ್ತಾರೆ.
1: ಹೌದು,
2: ಅದ್ರ ಬಳಕೆ ಯಥೇಚ್ಛ ಆಗ್ಬೇಕು. ಈಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅದನ್ನ ಕಡ್ಡಾಯ ಮಾಡಬೇಕು, ತುಂಬಾ ಯೂಸ್ ಆಗಂತ ಜಾಗ ಅವು, ನೀರು ಪೋಲಾಗಂತ ಜಾಗ ಸಿನಿಮಾ ಥಿಯೇಟರ್ ಗಳಲ್ಲಿ ಅಳವಡಿಸಬೇಕು, ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಅಳವಡಿಸಬೇಕು.
1: ಹೌದು, ಆದಷ್ಟು ಪ್ರತಿಯೊಂದು ಕಡೆ ಇದನ್ನ ಅಳವಡಿಕೆ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ಒಂದು ನೀರಿನ ಒಂದು ಮಿತವ್ಯ, ಯಾಕಂದ್ರೆ ಮಿತವಾಗಿ ಬಳಸುವಂತ ಇದು ಬರುತ್ತೆ ಅಲ್ಲಿ.
2: ಅದು ಅದು ಸತ್ಯ ವಿಶ್ವನಾಥ್, ನೀರಂತ ಮಿತವಾಗುತ್ತೆ, ನಮ್ಕೊಂಡಿರೋ ಮಟ್ಟಕ್ಕಾಗದಿದ್ರು ಅಲ್ಪ ಮಟ್ಟಿಗೆ ಆಗುತ್ತೆ, ಅದೇ ಸ್ವಲ್ಪ ಬದಲಾವಣೆ ಒಂದು ದೊಡ್ಡ
1: ಬದಲಾವಣೆ ಕಾರಣ ಆಗುತ್ತೆ. ಹೌದು, ಹಾಗೆ ಒಂದು ಕೃಷಿ ಮಟ್ಟದಲ್ಲಿ ಇವಾಗ ಕೃಷಿ ರಂಗದಲ್ಲಿ ಹೇಳೋದಾದ್ರೆ, ಇವಾಗ ಕೆಲವರು ಒಂದು ಕೃಷಿ ಹೊಂಡಗಳಾಗಿರ್ಬೋದು, ಚೆಕ್ ಡ್ಯಾಮ್, ಬದುಗಳು ನಿರ್ಮಾಣ, ಇದರ ಬಗ್ಗೆ ಒಂದಿಷ್ಟು ತಿಳಿಸಿ.
2: ಇದು ಆ ಒಂದು ಮಹತ್ವದ ಪೂರ್ಣ ಬದಲಾವಣೆ ಕೃಷಿ ಕ್ಷೇತ್ರಗಳಲ್ಲಿ. ಯಾಕಂದ್ರೆ ಈ ಬದು ನಿರ್ಮಾಣ ಅದು ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಚೆಕ್ ಡ್ಯಾಮ್ಗಳಾಗಿರ್ಬೋದು, ಅವ್ರು ಏನ್ ಕಟ್ಕೊಂಡು ತಮ್ಮ ತಮ್ಮ ವ್ಯವಸಾಯಕ್ಕೆ ಬೇಕಾದಷ್ಟು ನೀರು ಸಂಗ್ರಹಣೆ ಮಾಡ್ತಾರೆ, ಅದು ಒಳ್ಳೇದು. ಬಟ್ ಅವರು ಕೂಡ ಈ ನೀರ ವ್ಯವಸ್ಥೆ ಮಾಡ್ಬೇಕಾದ್ರೆ ಕೆಲವು ಸಾರಿ ದುರ್ಬಳಕೆ ಆಗೋದು ಹೆಂಗೆ ಅಂದ್ರೆ ಯಥೇಚ್ಛವಾಗಿ ಯೂಸ್ ಮಾಡ್ಬೋದು, ಅದೇ ಅದ್ರ ಬದಲು ಆ ಚೆಕ್ ಡ್ಯಾಮು ಅಥವಾ ಬದುಗಳ ನಿರ್ಮಾಣ ಏನ್ ಮಾಡಿರ್ತಾರೆ, ಅಲ್ಲಿಂದ ನೀರು ಸಪ್ಲೈನ ಹನಿ ನೀರಾವರಿ ಪದ್ಧತಿ ಮೂಲಕ ಮಾಡೋದ್ರಿಂದ ನೀರನ್ನ ಉಳಿಸ್ಬೋದು. ಅವರು ಈಗ 1 ಎಕರೆ ಆಗುವಂತ ನೀರು 1.5 ಎಕರೆಗೆ ಬರುತ್ತೆ, 1.5 ಎಕರೆ ಆಗುವಂತ ನೀರು 2 ಎಕರೆಗೆ ಬರುತ್ತೆ, ಈ ತರ ಸ್ವಲ್ಪ ಸ್ವಲ್ಪ ಸಿ ಒಂದೇ ಸರಿಗೆ ನಾವ್ ಯಾರು ಏನು ಮುಂದೆ ದೊಡ್ಡದಾಗಿ ಅಚೀವ್ ಮಾಡಕ್ ಆಗಲ್ಲ. ದೊಡ್ಡದ ಏನೇ ಆಗ್ಬೇಕು ಅಂದ್ರೆ ಒಂದು ಸಣ್ಣ ಬದಲಾವಣೆಯಿಂದಾನೆ ಶುರು ಆಗ್ಬೇಕು.
1: ಹೌದು,
2: ಆ ಸಣ್ಣ ಬದಲಾವಣೆ ಎಲ್ಲರಿಂದ ಬರಬೇಕು.
1: ಹೌದು, ಯಾಕಂದ್ರೆ
2: ಸಣ್ಣ ಬದಲಾವಣೆ ಬಂದ್ರೆ ನೀರಿನ ನಾವು ನೀರ್ ಒಂದೇ ಅಲ್ಲ ಎಲ್ಲದರಲ್ಲೂ ಕೂಡ ಅಚೀವ್ಮೆಂಟ್ ಮಾಡ್ಬೋದು. ಈ ನೀರಂತೂ ಅಟ್ ಪ್ರೆಸೆಂಟ್ ತುಂಬಾ ಅಂದ್ರೆ ತುಂಬಾ ಬೇಸಿಗೆಗಾಲ ಎಸ್ಪೆಷಲಿ ಇವಾಗ ತುಂಬಾ ಅಂದ್ರೆ ತುಂಬಾ ಪೋಲ್ ಆಗುತ್ತೆ, ತುಂಬಾ ಖರ್ಚಾಗುತ್ತೆ, ನಾವು ಪೋಲ್ ಮಾಡಿದ್ರು ಖರ್ಚಾಗುವಂತ ಕಾಲ ಇದು.
1: ಹೌದು,
2: ಎವಾಪರೇಷನ್ ರೇಟ್ ಜಾಸ್ತಿ ಇರುತ್ತೆ, ಆವಿ ಆಗುವಂತ ಇದು ಆಮೇಲೆ ನೀರು ಬೇಸಿಗೆ ಇವಾಗ ಮೊದಲಿನ ತರ ಮರಗಿಡಗಳಿಲ್ಲ, ಸೊ ಬಿಸಿಲಿನ ಮಟ್ಟ ಜಾಸ್ತಿ, ಆ ಬಿಸಿಲಿನ ಮಟ್ಟ ತಕ್ಕಂಗೆ ಆವಿ ಜಾಸ್ತಿ, ನೀರು ಹೆಚ್ಚು ಖರ್ಚಾಗೋ ಜಾಸ್ತಿ. ಸೊ ಅದನ್ನ ತಡೆಗಟ್ಟಕ್ಕಾಗಲ್ಲ. ನಾವ್ ಏನೇನ್ ಮಾಡಬಹುದು, ಇಂಡಿವಿಜುವಲ್ ಆಗಿ ಸ್ವಂತ ಒಬ್ಬೊಬ್ಬರ ಕಡೆಯಿಂದ ಅವ್ರವ್ರದ ಕೊಡುಗೆ ಕೊಡಬೇಕು. ಅವ್ರವ್ರದ ಕೊಡುಗೆ ಕೊಟ್ಟಾಗ ನೀರಿನ ಮಿತವ್ಯಯ ಆಗುತ್ತೆ, ಹಾಗೂ ಮುಂದಿನ ಪೀಳಿಗೆಗೆ ನಮಗೆ ಆಗ್ಲಿ ಮುಂದೆ ಉಪಯೋಗ ಬರುತ್ತೆ.
1: ಹೌದು, ಹಾಗೆ ಇವಾಗ ಒಂದು ಸಾಮಾನ್ಯ ನೋಡ್ತಾ ಇರ್ತೀವಿ ಅಂದ್ರೆ, ಇವಾಗ ನಾವು ಬೇಸಿಗೆಯಲ್ಲಿ ನೀರಿನ ಬಳಕೆ ಬೇಕು ಅಂತಂದಾಗ ಏನ್ ಮಾಡ್ಬೇಕು, ಒಂದು ಮಳೆಗಾಲದಲ್ಲಿ ನೀರಿನ ಸಂರಕ್ಷಣೆ ಮಾಡ್ಕೋಬೇಕು. ಆಲ್ರೆಡಿ ಮೋದಿ ಅವರು ಹೇಳಿದ್ದಾರೆ, ನಮ್ಮ ಒಂದು ಪ್ರಧಾನಮಂತ್ರಿಗಳು ಕ್ಯಾಚ್ ದ ರೈನ್ ವಾಟರ್ ಅಂತ ಹೇಳಿದ್ದಾರೆ.
2: ಹೌದು, ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಟ್ರೆಂಡಿಂಗ್ ಕೂಡ. ಹೌದು, ದಟ್ಸ್ ಟ್ರೂ. ಕ್ಯಾಚ್ ದ ರೈನ್ ವಾಟರ್, ಮಳೆಗಾಲದಲ್ಲಿ ನೀರ್ ಎಷ್ಟು ನೀವು ಸಂಗ್ರಹಣೆ ಮಾಡ್ತೀವಿ, ಇಂಡಿವಿಜುವಲ್ ಪ್ರತಿಯೊಂದು ಮನೆಗಳಲ್ಲಿ ಮಾಡ್ಬೇಕು ಅದನ್ನ. ನಾವು ಬರೀ ಸರ್ಕಾರದ ಮೇಲೆ ಹಾಕಿ ಬಿಡೋದಲ್ಲ, ಸರ್ಕಾರ ನಾವು ನಮ್ಮಿಂದನೇ ಸರ್ಕಾರ, ಸರ್ಕಾರ ನಮ್ಮದೇ, ನಾವೇ ಸರ್ಕಾರ ಅನ್ನೋದನ್ನ ಪ್ರತಿಯೊಬ್ಬರಿಗೂ, ಗಣತಂತ್ರ ಗಣರಾಜ್ಯ ಭಾರತ ಗಣರಾಜ್ಯ ಕಾನ್ಸೆಪ್ಟ್ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗ್ಬೇಕು. ಅಲ್ಲಿ ಗೊತ್ತಾಗ್ಲೇದಾಗ್ಲೇನೆ ಆಗೋದು, ಪ್ರತಿ ಸಾರಿನೂ ನಾವು ಸರ್ಕಾರ ಮಾಡುತ್ತೆ, ಸರ್ಕಾರ ಮಾಡೋದೊಂದು ಇನ್ ದ ಸೆನ್ಸ್ ನಾವೇ ಮಾಡೋದು, ಎಲ್ರಿಗೂ ಮಾರ್ಗದರ್ಶನ ಆಗ್ಬೇಕು. ನಾವು ನಮ್ಮ ಕಡೆಯಿಂದ ಮಾಡಿದಾಗ ಮಾತ್ರ ಸರ್ಕಾರ ಆಗೋದು. ಪ್ರತಿಯೊಬ್ಬರು ತಮ್ದೆ ಕೊಡುಗೆ ಕೊಟ್ಟು, ಕ್ಯಾಚ್ ದ ರೈನ್ ವಾಟರ್ ಆಗಿರ್ಬೋದು, ಆಮೇಲೆ ಈ ಮನೆಗಳ ಹತ್ರ ಬದುಗಳು ನಿರ್ಮಾಣ ಆಗಿರ್ಬೋದು, ಇರೋಷ್ಟು ಜಾಗದಲ್ಲಿ ಮಾಡ್ಕೊಳ್ಳಿ, ನಿಮಗೆ ಉಪಯೋಗ
1: ಹೌದು.
2: ಬರುತ್ತೆ.
1: ಕೆಲವೊಮ್ಮೆ ಗ್ರಾಮೀಣ ಭಾಗದಲ್ಲಿ ಕೆಲವರು ಮನೆ ಇತ್ತಲ್ಲ ತುಂಬಾ ಜಾಗ ಇರುತ್ತೆ, ಇಕ್ಲಿ ತೋಟ ಅಂತೆಲ್ಲ ಮಾಡ್ಕೊಂಡಿರ್ತಾರೆ.
2: ಹೌದು,
1: ಅಲ್ಲಿ ಸಹ ಆದಷ್ಟು ಒಂದು ಈ ಗೃಹ ಬಳಕೆಯಿಂದ ಆದಂತ ನೀರನ್ನು ಕೈ ತೋಟ ಕರೆಸ್ಕೊಂಡು ಅಲ್ಲಿ ಒಂದು ನೀರಿನ ಒಂದು ಶೇಖರಣೆಗೆ ಯಾವ್ದಾವ್ದು ವಿಧಾನಗಳು ಆ ಒಂದು ಮಟ್ಟದಲ್ಲಿ ಆಗುತ್ತೆ ಅದಷ್ಟು ಅಳವಡಿಸ್ಕೋಬೇಕಾಗುತ್ತೆ ಅಲ್ಲಿ.
2: ಖಂಡಿತ ವಿಷಯ. ನಾವು ಪ್ರತಿಯೊಬ್ಬರಿಗೂ ನೀವು ಮಾಡಿ ಅಂತ ಎಲ್ರಿಗೂ ಹೇಳಕ್ಕಾಗಲ್ಲ, ಅದು ಸ್ವಯಂ ಪ್ರೇರಣೆ. ಅದ್ ಎಲ್ರಿಗೂ ಬರ್ಬೇಕು, ಬಂದಾಗ್ಲೇ ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ ಉದ್ದಾರ ಆಗೋಕ್ ಸ್ಟಾರ್ಟ್ ಸಾಧ್ಯ ಆಗೋದು.
1: ಹಾಗೆ ಇವಾಗ ಅಂತರ್ಜಲ ಮಟ್ಟ ಕುಸಿತಾ ಇದೆ ಅನ್ನೋದಕ್ಕೂ ಒಂದು ಕಾರಣ ಆಗುತ್ತೆ, ಅದನ್ನ ಹೆಚ್ಚಿಸ್ಕೊಳ್ಳೋದಕ್ಕೂ ಒಂದು ಬದಲಾವಣೆ ಬೇಕಾಗುತ್ತೆ. ಇವಾಗ ಅಂತರ್ಜಲ ಮಟ್ಟ ಕುಸಿತಿದೆ ಅಂತಂದ್ರೆ ಅದನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಕೋಬಹುದು?
2: ಅಂತರ್ಜಲ ಮಟ್ಟ ಕುಸಿದಿದೆ ಅಥವಾ ಕುಸಿತಾ ಇದೆ ಅನ್ನೋದು ಹೌದು, ಅದು 100ಕ್ಕೆ 100 ಸತ್ಯ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಪ್ರಚಲಿತ ಜೀವನ ಶೈಲಿ, ಆಮೇಲೆ ನಾವು ಮಾಡ್ತಾ ಇರ್ತಕ್ಕಂತ ಈ ಬೇಜವಾಬ್ದಾರಿಗಳು, ಹೌದು ಅಂತರ್ಜಲ ಮಟ್ಟ ಕುಸಿತಕ್ಕೆ ಕಾರಣ. ಯಾಕಂದ್ರೆ ನಾವು ನೀರು ಎಷ್ಟು ಬಗಿತಾ ಇದೀವೋ ಅಷ್ಟು ವಾಪಸ್ ಕಳಿಸ್ತಾ ಇಲ್ಲ ನಾವು.
1: ಹೌದು,
2: ಅಂತರ್ಜಲ ಮಟ್ಟ ಬ್ಯಾಲೆನ್ಸ್ ಪ್ರೊಸೆಸ್ ಏನಿದೆ ಅದು ನಮ್ಮಿಂದ ಆಗ್ತಾ ಇಲ್ಲ. ನೀವು ಎಲ್ಲೇ ನೀರು ಬಗದ್ರು ಅದ್ರ ತಕ್ಕ ನೀರ್ ಅದ ಕೆಳಗಡೆ ಹೋಗ್ಬೇಕು. ನೀರು ಕೆಳಗಡೆ ಹೋದಾಗ್ಲೇ ನೀರು ವಾಪಸ್ ಬಗೆಯ ನೀರು ಮೇಲೆ ವಾಪಸ್ ಬರೋದು.
1: ಹೌದು,
2: ನೀವು ಬಗಿತಾನೆ ಇರ್ತೀರಾ, ನೀರು ವಾಪಸ್ ಬಿಡಲ್ಲ ಅಂದ್ರೆ ಅದ್ ಹೇಗೆ ಸದ್ಯ ನೀರು ಬರೋಕೆ? ಆದಷ್ಟೆಲ್ಲ ಆಗ್ಬೇಕಂದ್ರೆ ಮರಗಳ ನೀರ್ ಯಥೇಚ್ಛ ಬರ್ಬೇಕು ಅಂದ್ರೆ ಪ್ರತಿಯೊಬ್ರು ಮರಗಿಡಗಳನ್ನ ನೆಡಬೇಕು.
1: ಹೌದು,
2: ನಮ್ ಕಡೆಯಿಂದ ಮರಗಿಡಗಳನ್ನ ಕಡಿಯೋ ಕಾರ್ಯ ಆಗ್ತಾ ಇದೆ ಹೊರತು ಎಲ್ಲೂ ನೆಡೋ ಕಾರ್ಯ ಆಗ್ತಾ ಇಲ್ಲ.
1: ಹೌದು,
2: ಇದನ್ನ ಎಲ್ರು ಯಥೇಚ್ಛವಾಗಿ ಮರಗಿಡಗಳು ಯಥೇಚ್ಛವಾಗಿ ಬಂದಷ್ಟು ಅಟ್ಲೀಸ್ಟ್ ಆ ಮರಗಿಡ ಗಿಡಗಳಿಗೆ ಅಂತ ನೀರ್ ಹಾಕ್ದಾಗ ಯಾರೇ ಆಗ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರಂತ, ಇಷ್ಟು ಮರಕ್ಕೆ ಇಷ್ಟೇ ನೀರು ಅಂತ ಎಲ್ಲೂ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಷ್ಟೋಗಷ್ಟು ನೀರು ಹಾಕ್ತಿವಿ, ಆ ಹೆಚ್ಚು ನೀರು ಅಂತರ್ಜಲ ಮಟ್ಟನ ಹೆಚ್ಚು ವೃದ್ಧಿ ಆಗೋಕೆ ಸಹಾಯ ಮಾಡುತ್ತೆ.
1: ಹೌದು,
2: ಅದು ಬಿಟ್ರೆ ಮಳೆ ನೀರು ಕೊಯ್ಲು, ಈಗ ಮಳೆ ನೀರು ಬಂದಿರತಕ್ಕಂಥದ್ದು ವಾಪಸ್ ಕ್ಲೀನ್ ಆಗಿದ ತೊಟ್ಟಿಗಳಲ್ಲಿ ಹೋಗುತ್ತೆ, ಅಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಅಂತರ್ಜಲ ಮಟ್ಟ ಕಾಪಾಡ್ಕೊಂತೀವಿ. ಮರ ಗಿಡಗಳನ್ನ ಹೆಚ್ಚು ಹೆಚ್ಚು ಬಳಸೋದ್ರಿಂದ ಮಳೆ ಕಾಲ ಕಾಲಕ್ಕಾಗುತ್ತೆ,
1: ಆಕರ್ಷಿತವಾಗುತ್ತೆ, ಒಂದು ಹಸಿರಿಗೆ ಮೋಡಗಳು ಆಕರ್ಷಿತವಾಗ್ಬಿಟ್ಟು ಮಳೆ ಚೆನ್ನಾಗಾಗುತ್ತೆ,
2: ಮಳೆ ಚೆನ್ನಾಗದಾಗ್ಲೂ ಕೂಡ ಅಂತರ್ಜಲ ಮಟ್ಟ ವೃದ್ಧಿ ಆಗುತ್ತೆ. ಈ ರೀತಿ ಅಂತರ್ಜಲ ಮಟ್ಟ ವೃದ್ಧಿ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಒಂದು ಗಿಡ ನೆಡೋದ್ರಿಂದ ಆಗಿರ್ಬೋದು, ಅಥವಾ ಒಂದು ನೀರಿನ ಸಂಗ್ರಹಣೆ ಆಗಿರ್ಬೋದು, ಅಥವಾ ಈ ನೀರು ಎಷ್ಟು ಬಗಿತೀವೋ ಅಷ್ಟು ನೀರು ನಮ್ಮ ಅಂತರ್ಜಲ ಮಟ್ಟ ಮೇಂಟೈನ್ ಮಾಡೋದಾಗಿರ್ಬೋದು, ಇವೆಲ್ಲ ಪ್ರಮುಖವಾದಂತಹ ಪಾತ್ರ ವಹಿಸ್ತವೆ. ಇದನ್ನ ಎಲ್ಲ ಇದು ಕರೆಕ್ಟ್ ಆಗಿ ಅದೇ ರೀತಿ ಈ ಸೈಕಲ್ ಸಾಕ್ತಾನೆ ಇರ್ಬೇಕು. ಈ ಸೈಕಲ್ ಅಲ್ಲಿ ಇವಾಗ ಏನಾಗಿದೆ, ಬ್ರೇಕೇಜ್ ಬಂದಿದೆ. ನಾವು ಬರೀ ಬಗಿತಾ ಇದ್ದೀವಿ, ನೀರು ವಾಪಸ್ ಅಂತರ್ಜಲ ಮಟ್ಟ ಕೊಡ್ತಾ ಇಲ್ಲ.
1: ಹೌದು,
2: ಅಂತರ್ಜಲ ಮಟ್ಟದ ಕಾನ್ಸೆಪ್ಟೇ ಅದು, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನೀವು ಎಷ್ಟು ಬಗಿತೀರೋ ಅಷ್ಟು ನೀರು ವಾಪಸ್ ಕೊಡ್ಬೇಕು, ಅಷ್ಟು ನೀರು ಹೋಗೋಕೆ ಮೇನ್ ಕಾರಣ ಮಳೆ. ಈ ಕಾಲ ಕಾಲಕ್ಕೆ ಮಳೆ ಆಗ್ತಿಲ್ಲ, ಕಾಲ ಕಾಲಕ್ಕೆ ಮಳೆ ಆಗ್ತಿಲ್ಲ, ರೀಸನ್ ಮರಗಿಡಗಳು ಜಾಸ್ತಿ ಕಡಿತೀರಾ.
1: ಹೌದು,
2: ಮರಗಿಡಗಳು ಜಾಸ್ತಿ ಕಡಿಬಾರ್ದು, ಮಳೆಗಳು ನಡಬೇಕು, ನಡಕಾರ್ಯ ನಡೀತಿಲ್ಲ. ಅಟ್ಲೀಸ್ಟ್ ನಿಮ್ ಕೈಲಿ ಆದಷ್ಟು ನಿಮ್ ಒಂದು ಮನೆಗೆ ಒಂದು ಮರ, ಮನೆಗೊಂದು ಮರ, ಮನೆಗೊಂದು ಮಗು ಅನ್ನೋ ಕಾನ್ಸೆಪ್ಟ್ ಇತ್ತು ಹಳೆ ಕಾಲದಿಂದನು.
1: ಹೌದು,
2: ಅದನ್ನ ರೂಢಿ ಮಾಡ್ಕೊಳ್ಳಿ. ನಿಮಗೆ ನಿಮ್ ಮನೆ ಮುಂದಾಗ್ಲಿಲ್ವೋ, ಎಲ್ಲಿ ಜಾಗ ಇರುತ್ತೋ ಎಲ್ಲೋ ಒಂದ್ ಹತ್ರ ನಿಮ್ ಕೈಲಿ ಆದಷ್ಟು ಒಂದು ಚಿಕ್ಕ ಪುಟ್ಟ ಗಿಡ ನೆಡಿ.
1: ಹೌದು, ಈಗ ನೋಡ್ತಾ ಇರ್ತೀವಿ ಅಂದ್ರೆ ಕೆಲವರು ಬರ್ತ್ಡೇ ಅಂತ ಹೇಳ್ಬಿಟ್ಟು ಹುಟ್ಟಿದ ಹಬ್ಬ ಆಗಿದ್ದು ಮದುವೆ ವಾರ್ಷಿಕೋತ್ಸವ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಅದೇ ಖುಷಿ ಜೊತೆಗೆ ಒಂದು ಗಿಡನ ಮರನ ಅವ್ರನ್ನೊಂದು ನೆನಪಿನಲ್ಲಿ ನೆಟ್ಬಿಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿದಾರೆ ಅಂದ್ರೆ ಅದ್ ಮುಂದೊಂದ್ ದಿನ ಒಂದು ಹಣ್ಣಿನ ಗಿಡ ಆಗಿರ್ಬೋದು ಒಂದು
2: ಅವರು ಚೆನ್ನಾಗಿರೋರು, ನೀವು ಬರ್ತ್ಡೇ ಎಲ್ಲ ಮಾಡ್ಕೋತೀರಿ, ಒಂದು ಸಸಿ ನಿಮ್ಗೆ ಅದನ್ನು ಅಫೋರ್ಡ್ ಮಾಡಕ್ಕಾಗ್ಲಿಲ್ವಾ? ಸರ್ಕಾರದಿಂದನೇ ಕೊಡ್ತಾರೆ, ಸಸಿ ಕೊಡ್ತಾರೆ, ಅರಣ್ಯ ಇಲಾಖೆ ಕೇಂದ್ರಗಳಲ್ಲಾಗಿರ್ಬೋದು,
1: ತುಂಬಾ ಕಡಿಮೆ ದರದಲ್ಲಿ ಸಿಗುತ್ತೆ ಸಸಿಗಳು
2: ತುಂಬಾ ಫ್ರೀ ಕೊಡ್ತಾರ್ರಿ ಪಾಪ ಅವರು.
1: ಕೆಲವೊಮ್ಮೆ ಹೌದು
2: ಹಾಕ್ರಿ ಅಂತೇಳಿ ಹೊಂಗೆ ಮರ ಆಗಿರ್ಬೋದು, ಕಾಡ ಬಾದಾಮಿ ಆಗಿರ್ಬೋದು, ಮಾವು ಬೇವು ಎಷ್ಟು ಇದೆ. ಅರಣ್ಯ ಇಲಾಖೆಯಿಂದ ಎಲ್ಲರಿಗೂ ಉಚಿತವಾಗಿ ಕೊಡ್ತಾರೆ ಮರ ನೆಡೋರಿಗೆ. ಅಟ್ಲೀಸ್ಟ್ ತಗೊಂಡ್ಬಂದು ಒಂದ್ ಮರ ನೆಡಿ, ನಿಮ್ಮ ಪ್ರತಿಯೊಂದು ಬರ್ತಡೆಗೆ ಒಂದೊಂದು ಮರ ನೆಡಿ, ನಿಮಗಾಗಿದ್ರೆ ನಿಮ್ಮ ಮಕ್ಕಳ ಕಾಲಕ್ಕೆ ಉಪಯೋಗ ಬರುತ್ತೆ.
1: ಹೌದು, ಯಾಕಂದ್ರೆ ಅದರಿಂದ ಏನಾಗುತ್ತೆ ಅದು ಮುಂದೊಂದು ದಿನ ಆದಾಯನು ಸಹ ಆಗಿರುತ್ತೆ, ಒಂದು ಉತ್ತಮವಾದಂತ ನೆರಳನ್ನು ಸಹ ಕೊಟ್ಟಿರುತ್ತೆ ಆ ಒಂದು ಜಾಗದಲ್ಲಿ.
2: ಖಂಡಿತ ಎಲ್ಲ ಸರಿಯಾಗಿ ಕರೆಕ್ಟ್ ಆಗಿ ಅದನ್ನ ನಾವು ಮೇಂಟೈನ್ ಮಾಡಿದ್ರೆ ಒಳ್ಳೆ ಆದಾಯಕ್ಕೂ ಕೂಡ ಎಡೆ ಆಗುತ್ತೆ. ನೀವು ಹೇಳಿದ್ರೆ ಕರೆಕ್ಟ್,
1: ಹೌದು
2: ಮಾವಿನ ಮರ ಹಾಕಿದ್ರೆ ಒಳ್ಳೆ ಮಾವು ಸ್ವಲ್ಪ ಇದು ಮಾಡಿ ಒಳ್ಳೆ ಮಾವು ಹಾಕಿ ಚೆನ್ನಾಗಿ ಅದನ್ನ ನಾವು ಕಾಯ್ಕೊಂಡ್ರೆ ಹೌದು ಒಳ್ಳೆ ಮಾವು ಕೊಡುತ್ತೆ.
1: ಕಾಲ ಕಾಲಕ್ಕೆ ಅದು ಒಂದು ಒಳ್ಳೆ ಆದಾಯ ಸಮೇತ ಆಗಿರುತ್ತೆ ಅವರಿಗೆ,
2: ಅದೇ ಸಮಯ ಆಗುತ್ತೆ. ಅದೇ ರೀತಿ ಮಾವು ಆಗಿರ್ಬೋದು, ಈ ಬಾದಾಮಿ ಕಾಡು ಬಾದಾಮಿ ಆಗಿರ್ಬೋದು, ಬೇವು ಆಗಿರ್ಬೋದು, ಎಲ್ಲದರಿಂದನೂ ಲಾಭ ಇದೆ. ನಾವು ನೈಸರ್ಗಿಕವಾಗಿ ಏನೇ ಮಾಡ್ತೀನಿ ಅಂದ್ರೂ ಲಾಭದಾಯಕ.
1: ಹೌದು,
2: ಅದು
1: ಪ್ರಕೃತಿನೇ ಅದು ಶಕ್ತಿ ಇದೆ ಪ್ರಕೃತಿಯಲ್ಲಿ.
2: ಹೌದು, ಪ್ರಕೃತಿಗೆ ಶಕ್ತಿ ಇದೆ. ನೀನ್ ಏನು ಮಾಡ್ಬೇಡ, ಬರೀ

0: ಅದನ್ನ ಹಾಕಿ ಮೇಂಟೈನ್ ಮಾಡು. ಆ ಏನು ಕೇಳುತ್ತೆ ನೀರು ಮಾತ್ರ ಕೇಳೋದು
1: ಅಷ್ಟೇ. ಹೌದು,
0: ನೀರು ನೀವು ನೀನ್ ಎಕ್ಸ್ಟ್ರಾ ನೀರು ಹಾಕ್ಬೇಡ. ನೀವು ಯೂ ನೀನ್ ವೇಸ್ಟ್ ಮಾಡೋ ನೀರನ್ನ ತಗೊಂಡೋಗಿ ಅದು ನಿನ್ಗೆ ಇದೇ ನೀರು ಕೊಡು, ನನಗೆ ಇದೇ ಇಂಥದೇ ನೀರು ಕೊಡು, ನೀವು ಫಿಲ್ಟರ್ ನೀರು ಕೊಡು ಅಂತ ನೈಸರ್ ಯಾವುದೇ ಪ್ರಕೃತಿ ಕೇಳಲ್ಲ ನಿಮಗೆ.
1: ಹೌದು,
0: ನಮಗೆ ನೀರು ಕೊಡು ಅಷ್ಟೇ, ಅದು ಫಿಲ್ಟರ್ ಆಯ್ತೋ ಅಥವಾ ಇದು ಆಗಿದೆ ಕೇಳಲ್ಲ. ನೀವು ಎಕ್ಸ್ಟ್ರಾ ನೀರು ಬಳಕೆ ಮಾಡಕ್ಕಾಗ್ಲಿಲ್ವಾ, ಮನೆಯಲ್ಲಿ ವೇಸ್ಟ್ ಆಗೋ ನೀರನ್ನ ತಗೊಂಡೋಗಿ ಹಾಕಿ ಸ್ವಾಮಿ. ಗೊಬ್ಬರ
1: ಹೌದು,
0: ಹಾಕಕ್ ದುಡ್ಡು ಕೊಟ್ಟು ಖರ್ಚು ಮಾಡಕ್ಕಾಗ್ಲಿಲ್ಲ, ಮನೆಯಲ್ಲಿ ನೀವು ತಿಂದು ಊಟ ಆದ್ಮೇಲೆ ಏನ್ ಬದಲುತ್ತೆ, ಅದೇ ನೈಸರ್ಗಿಕ ಗೊಬ್ಬರ ಅದನ್ನ ಹಾಕಿ ಸ್ವಾಮಿ.
1: ಹೌದು. ಒಂದು ಹಸಿ ತರಕಾರಿ ನಾವೇನು
0: ಹಸಿ ತರಕಾರಿ
1: ಆ ಥರದ್ನೆಲ್ಲ ಹಾಕ್ದಾಗ ಗೊಬ್ಬರನೂ ಸಹ ಆಗುತ್ತೆ ಅದು ಉತ್ತಮವಾಗಿ.
0: ಹೌದು, ನೀವು ಎಕ್ಸ್ಟ್ರಾ ಏನು ಮಾಡೋದು ಬೇಡ. ಮಾಡೋದ್ರಲ್ಲಿ ನಿಮ್ದು ವೇಸ್ಟ್ ಏನಿದೆ ಆ ವೇಸ್ಟ್ ಸೈಕಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ.
1: ಹೌದು,
0: ವೇಸ್ಟ್ ಸೈಕಲ್ ರೀ ಮ್ಯಾನೇಜ್ಮೆಂಟ್ ಅನ್ನೋದು ಏನು, ಇವಾಗ ತುಂಬಾ ನಾವು ಅದರಲ್ಲಿ ಇದರಲ್ಲಿ ಪ್ಲಾಸ್ಟಿಕಲ್ ಮಾಡ್ತೀವಿ. ಇದನ್ನ ಪ್ರತಿಯೊಬ್ರು ತಮ್ಮ ತಮ್ಮ ಮನೆಗಳಲ್ಲಾಗಲಿ ವೈಯಕ್ತಿಕವಾಗಿ ರೂಢಿ ಮಾಡ್ಕೋಬೇಕು.
1: ಹಾಗೆ ಇವಾಗ ಒಂದು ನೀರು ಕಲುಷಿತ ಆಗೋದಕ್ಕೆ ಕೆಲವೊಮ್ಮೆ ಏನೋ ಒಂದು ಹಸಿ ಕಸ ಒಣ ಕಸ ಒಂದು ಸರಿಯಾಗಿ ಸಮರ್ಪಕವಾಗಿ ವಿಲೇವಾರಿ ಮಾಡದೇ ಇರುವುದರಲ್ಲಿ ಒಂದು ನೀರಿಗೂ ಅದು ತೊಂದರೆ ಆಗುತ್ತೆ, ನೀರಿನ ಮೂಲಗಳಿಗೂ ತೊಂದರೆ ಆಗುತ್ತೆ.
0: ಇತ್ತೀಚಿನ ದಿನಗಳಲ್ಲಿ ಈಗ ಒಳ್ಳೆ ಒಳ್ಳೊಳ್ಳೆ ಬೆಳವಣಿಗೆಗಳು ಬಂದಿದೆ. ಪ್ರತಿಯೊಂದು ಮಹಾನಗರ ಪಾಲಿಕೆಯಿಂದ ಪ್ರತಿದಿನ ಮನೆ ಮುಂದೆನೆ ಕಸ ತಗೊಂಡೋಗುವಂತ ಗಾಡಿಗಳು ಬರುತ್ತೆ.
1: ಹೌದು,
0: ಅದಕ್ಕೆ ಪರ್ಸನ್ ಇದ್ದಾರೆ ಅವರು. ಈ ಮೊದಲಿನ ದಿನಗಳಿಗೆ ಗೊತ್ತಿಲ್ಲ, ಇತ್ತೀಚೆಗೆ ಅದನ್ನ ಒಳ್ಳೆ ನಡೀತಾ ಇದೆ.
1: ಹಾಗೆ ಈಗ ಒಂದು ಗ್ರಾಮೀಣ ಭಾಗದಲ್ಲೂ ಹೊಸದಾಗಿ ಅದೊಂದು
0: ನಡೀತಾ
1: ಅಳವಡಿಕೆ
0: ಇದೆ,
1: ನಡೀತಾ ಇದೆ ಆಲ್ರೆಡಿ ಕೆಲವೊಂದು
0: ಅದು ಒಂದು ಒಳ್ಳೆ ಒಂದು
1: ನಡೀತಾ
0: ಒಳ್ಳೆ
1: ಇದೆ.
0: ಬೆಳವಣಿಗೆ. ಹೌದು, ಒಳ್ಳೆ ಬೆಳವಣಿಗೆ. ಬಟ್ ಅದರಲ್ಲೂ ಕೆಲವರು ಇರ್ತಾರೆ ಈಗೇನ ಹಸಿ ಕಸ ಒಣ ಕಸ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಮೊದ್ಲಿಂದನೂ ಅದೇ, ನಾವು ಅವ್ರಿಗೆ ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೇದು. ಹಸಿ ಕಸ ಒಣ ಕಸ ಬೇರೆ ಮಾಡಿಕೊಟ್ಟಷ್ಟು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗುತ್ತೆ. ಆಮೇಲೆ ಇನ್ ಟರ್ನ್ ವಾಪಸ್ ಅವರಿಗೆ ಈ ನೀರು ಕಲುಷಿತ ಆಗಿರೋದಾಗಿರ್ಬೋದು, ಅವರಿಗೆ ಕೆಲಸ ಆಗಿರೋ ತ್ಯಾಜ್ಯ ವಿಲೇವಾರಿಯಲ್ಲಿ ಕೂಡ ಅವರಿಗೆ ಕಷ್ಟಗಳು ಕಡಿಮೆ, ಖರ್ಚು ಕಡಿಮೆ. ಅದೇ ಖರ್ಚನ್ನ ಇನ್ನು ಬೇರೆ ಕ್ಷೇತ್ರಗಳಿಗೆ ಉಪಯೋಗಿಸಬಹುದು.
1: ಒಟ್ಟಾರೆಯಾಗಿ ನಾವು ಏನೊಂದು ನಮ್ಮ ಒಂದು ಸುತ್ತಮುತ್ತಲಿನ ನೈರ್ಮಲ್ಯವನ್ನು ಶುಚಿತ್ವವಾಗಿ ಇಟ್ಕೊಂಡಾಗ ಒಂದು ನೀರಿನ ಮೂಲಗಳಿಗೂ ಅದು ತುಂಬಾ ಸಹಾಯಕಾರಿ, ನಮ್ಗೆ ಗೊತ್ತಿಲ್ಲದೇನೆ ಅದು ತುಂಬಾ ಸಹಾಯವಾಗಿರುತ್ತೆ.
0: ಖಂಡಿತ ಖಂಡಿತ, ನಿಮಗೆ ಎಲ್ಲಾನು ಗೊತ್ತಾಗ್ಲೇಬೇಕು ಅಂತಿಲ್ಲ. ನೀವು ಗೊತ್ತಿಲ್ಲದೆ ಮಾಡೋ ಎಷ್ಟೋ ಕಾರ್ಯಗಳು ಇನ್ನೊಂದು ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಅದೇ ರೀತಿ ನೀರು ಪೋಲಾಗೋದನ್ನ ತಡೆಗಟ್ಟಾಗದಿರ್ಬೋದು, ನೀರಿನ ಮಿತವ್ಯಯ ಅಥವಾ ಮಿತ ಬಳಕೆ ಇರಬಹುದು. ನೀವು ನಿಮ್ಮಷ್ಟಕ್ ಮಾಡಿ ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಸಾಕು.
1: ಹೌದು,
0: ಅದು ನಿಮಗೆ ಗೊತ್ತಿರಲ್ಲ ಬಟ್ ಬದಲಾವಣೆ ತುಂಬಾ ಆಗಿರುತ್ತೆ, ತುಂಬಾ ಆಗುತ್ತೆ ಕೂಡ.
1: ಹೌದು, ಆನಂದರೆ ಇದುವರೆಗೂ ಏನು ಒಂದು ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಒಂದು ಬೇಸಿಗೆಯಲ್ಲಿ ನೀರಿನ ಸದ್ಬಳಕೆ ಕುರಿತು ಒಂದು ಸಂದರ್ಶನದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹಲವಾರು ಮಾಹಿತಿಗಳನ್ನು ಕೆಲವೊಂದು ಸೂಕ್ಷ್ಮವಾಗಿರುತ್ತೆ ನಮ್ಗೆ ಕೇಳೋದಕ್ಕೆ, ಅದು ಯಾವ ರೀತಿ ಸಹಾಯಕಾರಿಯಾಗಿರುತ್ತೆ ನಮ್ಗೆ ಗೊತ್ತಿರಲ್ಲ. ಪ್ರತಿಯೊಂದು ಮಾಹಿತಿಯನ್ನು ತುಂಬಾ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಕೇಳುಗರಿಗೆ ಒಂದು ಕಿವಿ ಮಾತಾಗಿರ್ಬೋದು, ಸಲಹೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನನ್ನ ಕಡೆಯಿಂದ ನಾನು ಈಗ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಏನ್ ಹೇಳ್ಬೋದು, ನೀರು ಇವಾಗ ನಮಗೆ ನಮ್ಮ ಪೂರ್ವಜರು ನೀರು ಬಿಟ್ಟೋಗಿದ್ದಾರೆ, ನಾವು ಅದಕ್ಕೆ ಋಣಿಯಾಗಿ ಅಭಾರಿಯಾಗಿ ನಮ್ಮ ಮುಂದಿನ ಪೀಳಿಗೆಗೂ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂದ್ರೆ ನೀವು ಆಸ್ತಿನೋ ಇನ್ನೊಂದೋ ಮತ್ತೊಂದೋ ಮಾಡೋದು ಬೇಡ. ಇರೋ ಈ ನ್ಯಾಚುರಲ್ ರಿಸೋರ್ಸಸ್ ಏನೇನಿದೆ ಅದನ್ನ ದಯವಿಟ್ಟು ಅವ್ರಿಗೆ ವಾಪಸ್ ಮುಂದೆ ಪಾಸ್ ಮಾಡಿಬಿಟ್ಟು ಹೋಗಿ. ಆಸ್ತಿ ಮಾಡಲ್ವಾ ನಡೆಯುತ್ತೆ, ಮನೆ ಮಾಡಲ್ವಾ ನಡೆಯುತ್ತೆ, ಅವ್ರಿಗೆ ಸೈಟ್ ಮಾಡಲ್ವಾ ನಡೆಯುತ್ತೆ. ಅಟ್ ಲೀಸ್ಟ್ ಇರ್ತಕ್ಕಂತ ನೈಸರ್ಗಿಕ ಸಂಪನ್ಮೂಲಗಳೇನಿದಾವೆ ಅದನ್ನಾದ್ರೂ ಅವ್ರಿಗೆ ಬಿಟ್ಕೊಡಿ. ಅದೇ ದೊಡ್ಡ ಆಸ್ತಿ ನೀವು ಅವ್ರಿಗೆ ಕೊಡೋದಕ್ಕಂಥದ್ದು. ಅದರಲ್ಲಿ ನೀರು ಒಂದು ಪ್ರಮುಖ. ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ನಾವು ನೀರಿನ ಮಟ್ಟ ಕುಸಿತ ಇರೋದು ತುಂಬಾ ಅಂದ್ರೆ ತುಂಬಾ ನೋಡ್ತಾ ಇದೀವಿ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದನ್ನ ಸ್ವಲ್ಪ ಮಿತವಾಗಿ ನೀವು ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅಳವಡಿಸ್ಕೊಳ್ಳೋದು, ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ವೃದ್ಧಿ ಒಬ್ಬೊಬ್ಬರಾಗಿ ಏನೇ ಮಾಡಿದ್ರು ಅದು ಒಂದು ಮಹತ್ವದ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ತಾವು ತಮ್ಮಷ್ಟಕ್ಕೆ ಮಾಡಿದ್ದು. ಸೊ ಹಾಗೆ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ನೀರಿನ ವಿಚಾರದಲ್ಲೂ ಕೂಡ ಅದೇ, ದಯವಿಟ್ಟು ನೀರು ಉಳಿಸಿ, ನೀರು ಮಿತ ಬಳಕೆ ಮಾಡಿ. ಫಿಲ್ಟರ್ ವಾಟರ್ ನಿಮ್ ಮನೇಲಿ ಯೂಸ್ ಮಾಡ್ತಿದ್ರೆ ಅದರದ್ದು ಫಿಲ್ಟರ್ಡ್ ಆಗಿರೋ ವಾಟರ್ ವೇಸ್ಟ್ ಆಗ್ತಾ ಇರುತ್ತೆ, ಅದನ್ನ ದಯವಿಟ್ಟು ಒಂದು ಬಕೆಟ್ ಗಳಲ್ಲಿ ಶೇಖರಣೆ ಮಾಡಿ. ಇಲ್ಲ ಡೈರೆಕ್ಟ್ ಒಂದು ಕನೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಬಾದ್ಮಿಗೆ ಹೋಗೋ ತರ, ಅಥವಾ ನೀವು ಯೂಸ್ ಮಾಡ್ತಕ್ಕಂಥ ಕೈ ತೋಟಗಳಿಗೆ ಹೋಗೋ ತರ. ಏನು ಆಗಲ್ಲ, ಅದೇ ನೀರನ್ನ ವಾಪಸ್ ನೀವು ಬಾತ್ರೂಮ್ಗಳಿಗೆ ಯೂಸ್ ಮಾಡ್ಬೋದು, ಇಲ್ಲ ನಿಮ್ಮ ನಿತ್ಯ ದಿನ ಬಳಕೆಗೆ ಯೂಸ್ ಮಾಡ್ಬೋದು. ಆ ವಾಟರ್ ಅಲ್ಲಿ ಅಂತದ್ದು ಏನು ಕಲುಷಿತ ಇರಲ್ಲ.
1: ಹೌದು,
0: ನಿಮ್ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ, ಅಳಿಲ್ ಸಹಾಯ ಮಾಡಿ. ಈ ಇರೋ ನೈಸರ್ಗಿಕ ಸಂಪನ್ಮೂಲಗಳನ್ನ ನಿಮ್ಮ ಮುಂದಿನ ಪೀಳಿಗೆಯವರೆಗೂ ಕೂಡ ನೀವು ಅದೇ ರೀತಿ ಹಸ್ತಾಂತರ ಮಾಡಿ ಅನ್ನೋದು ನಂದೊಂದು ಸ್ಟ್ರಾಂಗ್ ಬಿಲೀಫ್.
1: ಬಹಳ ಸಂತೋಷ, ತುಂಬಾ ಸವಿವರಾಗಿ ತಿಳಿಸ್ಕೊಟ್ಟಿದ್ದೀರಾ ಆನಂದ್ ಅವರೇ. ಇದೇ ರೀತಿ ಮತ್ತೊಂದು ದಿನ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತು ನಮ್ಮ ಎಲ್ಲ ಕೇಳುಗರಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸಿಕೊಡಬೇಕಾಗಿ ನಮ್ಮ ಒಂದು ಎಲ್ಲ ಕೇಳುಗರ ಪರವಾಗಿ ಹಾಗೂ ನಮ್ಮ ಒಂದು ಸಿಬ್ಬಂದಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.
0: ಖಂಡಿತ ಖಂಡಿತ ವಿಶ್ವನಾಥ್, ಆಪರ್ಚುನಿಟಿ ಸಿಕ್ಕರೆ ಖಂಡಿತ ಮಾಡೋಣ, ಸಮಯ ಸಿಕ್ಕರೆ ಖಂಡಿತ ಮಾಡೋಣ. ನನ್ನನ್ನು ನಾನು ತೊಡಸ್ಕೊಳ್ಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ತಮಗೂ ಕೂಡ ನನಗೆ ಈ ಒಂದು ಅವಕಾಶನ ಒದಗಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನಗೂ ಕೂಡ ತುಂಬಾ ಖುಷಿ ಆಯ್ತು. ನನ್ನೊಂದು ಕೆಲವು ಸಂಗತಿಗಳನ್ನ ಶೇರ್ ಮಾಡ್ಕೊಂಡ್ರೆ ಇನ್ನೊಬ್ರು ಕೇಳಿ ಅವ್ರಿಗೂ ಸ್ವಲ್ಪ ಏನೋ ಅನಿಸಿದ್ರೆ ಫೈನ್. ನಾನು ನನ್ ಏನೋ ಒಂದು ಮಾಡಿದೆ, ನನಗೆ ಸೆಲ್ಫ್ ಆತ್ಮತೃಪ್ತಿ ಇದೆ, ನಿಮ್ ಜೊತೆ ಮಾತಾಡಿದ್ದು ಒಳ್ಳೆ ಸಂತೋಷ. ಧನ್ಯವಾದಗಳು ತಮಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ವಿಶ್ವನಾಥ್.
1: ನಮಗೂ ಸಹ ತಾವು ಮೊದಲ ಬಾರಿಗೆ ಕಾರ್ಯಕ್ರಮ ನೀಡಿದರೆ ನಮಗೂ ಬಹಳ ಸಂತೋಷ. ಇದೇ ರೀತಿ ತಮ್ಮ ಒಂದು ನಮ್ಮ ಜೊತೆ ಒಂದು ಪಾಲ್ಗೊಂಡ್ಬಿಟ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ.
0: ಖಂಡಿತ ಖಂಡಿತ ವಿಶ್ವನಾಥ್, ಆದಷ್ಟು ಪಾಲ್ಗೊಳ್ಳ.
1: ಧನ್ಯವಾದ.
0: ಧನ್ಯವಾದಗಳು ವಿಶ್ವನಾಥ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು.

ಆತ್ಮೀಯ ನಮ್ಮಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ನಾನು ನಿಮಗೆ ಈ ದಿನ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದ ಅಲೆಬೀಡು, ಇದರ ಇತಿಹಾಸ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ. ಅಲೆಬೀಡು ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳ. ಶಿಲ್ಪಕಲೆಗೆ ಹೆಸರಾಗಿರುವ ಈ ಸ್ಥಳವು ಹಾಸನ ಜಿಲ್ಲೆಯಲ್ಲಿದೆ. ಅಲೆಬೀಡು ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕವು ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದ್ದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದವರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಲುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಆಗಿಂದಾಗೆ ಉಂಟಾಗುತ್ತಿದ್ದ ನೆರೆಯ ಶತ್ರುಗಳ ಕಿರುಕುಳದ ನಡುವೆಯೂ ಇವರು ತಮ್ಮ ರಾಜಕೀಯ ಕಾರ್ಯಕ್ಷೇತ್ರವನ್ನು ಇಂದಿನ ಹಾಸನ ಜಿಲ್ಲೆಯ ಮಧ್ಯಭಾಗದಲ್ಲೇ ಸ್ಥಿರಗೊಳಿಸಿಕೊಂಡು ರಾಜ್ಯಭಾರ ನಡೆಸುತ್ತಾರೆ. ಇಂದಿನ ಅಲೆಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿ ಇದ್ದ ಊರಾದ್ದರಿಂದ ಜನಪದವಾಗಿ ಅಲೆಯಬೀಡು ಅಲೆಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರಾ ಎಂಬುವವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಲಾಗಿದೆ ಎಂದು ತಿಳಿದುಬರುತ್ತದೆ. ಅಂದಿನ ಕಾಲಕ್ಕೆ ದೋರ ಸಮುದ್ರ ಎನ್ನುವ ಹೆಸರೇ ಊರಿಗೂ ಇತ್ತೆಂದು ಹೊಯ್ಸಳರ ಕಾಲದ ಅನೇಕ ಶಾಸನಗಳಿಂದ ತಿಳಿದುಬರುತ್ತದೆ. 18ನೇ ಶತಮಾನದ ಆಸುಪಾಸಿನಲ್ಲಿ ದ್ವಾರಾವತಿ ದ್ವಾರ ಸಮುದ್ರ ಎನ್ನುವ ಹೆಸರಿನ ಬಳಕೆಯು ಇತ್ತೆಂದು ಜನಪದದಿಂದ ತಿಳಿದುಬರುತ್ತದೆ. ದೋರ ಸಮುದ್ರ ಕೆರೆಯ ಅಂದಿನ ಕಾಲಕ್ಕೆ ಇಡೀ ರಾಜಧಾನಿಯ ಮತ್ತು ಸುತ್ತಲಿನ ಪ್ರದೇಶಗಳ ಮುಖ್ಯ ನೀರಾವರಿ ಸೌಲಭ್ಯವಾಗಿತ್ತು. ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯುವ ಯುಗಚಿ ನದಿ ಅಥವಾ ಸೋಮಾವತಿ ಎನ್ನುವ ನದಿಯು ಈ ಕೆರೆಗೆ ನೀರುಣಿಸುವ ಮುಖ್ಯ ಮೂಲವಾಗಿತ್ತು. 12ನೇ ಶತಮಾನದಲ್ಲೇ ನದಿಯ ಪಾತ್ರದಿಂದ ದೊಡ್ಡ ಕಾಲುವೆಗಳನ್ನು ನಿರ್ಮಿಸಿರುವ ಕುರುಹುಗಳನ್ನು ಇಂದು ಕಾಣಬಹುದು. ಕೆಲವು ಕಾಲುವೆಗಳು ಇಂದಿಗೂ ದೊಡ್ಡ ಕೆರೆಗೆ ನೀರುಣಿಸುತ್ತಿವೆ. ರಾಜ ವಿಷ್ಣುವರ್ಧನನ ಕಾಲವನ್ನು ಹೊರತುಪಡಿಸಿ ಮಿಕ್ಕ 8 ರಾಜರ ಕಾಲದಲ್ಲೂ ಇಂದಿನ ಅಲೆಬೀಡು ಪಟ್ಟಣವೇ ರಾಜಧಾನಿಯಾಗಿತ್ತೆಂದು ಸಂಶೋಧನೆಗಳಿಂದ ತಿಳಿದು ಬಂದಿರುತ್ತದೆ. ಹೊಯ್ಸಳರಲ್ಲಿ ವೀರಬಲ್ಲಾಳ, ವಿಷ್ಣುವರ್ಧನ ಮತ್ತು ನರಸಿಂಹ ಬಲ್ಲಾಳರು ಮಾತ್ರ ಹೆಚ್ಚು ಸಾಮರ್ಥ್ಯವುಳ್ಳವರಾಗಿದ್ದರೆಂದು ಇತಿಹಾಸವು ಹೇಳುತ್ತದೆ. ಅಂದಿನ ಈ ನಗರದಲ್ಲಿ ಸುಮಾರು 1 ಲಕ್ಷ ಮಂದಿ ವಾಸಿಸುತ್ತಿದ್ದು, ನಗರದ ರಕ್ಷಣೆಗಾಗಿ ಹೊರವಲಯದಲ್ಲಿ ಸುತ್ತಲೂ ದೊಡ್ಡ ಕಲ್ಲುಗಳಿಂದ 2 ಸುತ್ತಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕೋಟೆಯ ಕುರುಹುಗಳನ್ನು ಇಂದು ಕಾಣಬಹುದು. ಊರಿನ ಪ್ರವೇಶಕ್ಕೆ ಒಟ್ಟು 5 ಹೆಬ್ಬಾಗಿಲುಗಳಿದ್ದು ಕೋಟೆಯ ರಚನೆಯಲ್ಲಿ ಕಂಡುಬರುತ್ತವೆ. ಇನ್ನು ನಾಗರಿಕತೆಯನ್ನು ನೋಡುವುದಾದರೆ, ಅಲೆಬಿಡಿನ ಐತಿಹಾಸಿಕ ನಾಗರಿಕತೆಯು ಹಿಂದಿಗಿಂತಲೂ ಉತ್ತಮವಾಗಿ

ಇದ್ದದ್ದು ಶಾಸನಗಳಿಂದ ತಿಳಿದು ಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸಿಸುತ್ತಿದ್ದರೆಂದು ಶಾಸನಗಳು ಹೇಳುತ್ತವೆ. ಕಲಾವಿದರು, ಸೇವಕರು ಮತ್ತು ಇತರೆ ಎಲ್ಲ ವರ್ಗದ ಜನರಿಗೂ ಉತ್ತಮ ಸೌಲಭ್ಯಗಳುಳ್ಳ ಕೇರಿಗಳು, ಮರ್ಯಾದೆಗಳು ದೊರೆಯುತ್ತಿದ್ದವು. ವಿಶೇಷವಾಗಿ ಕಲಾವಿದರಿಗೆಂದೇ ಪ್ರತ್ಯೇಕವಾದ ವಿಹಾರ ಧಾಮಗಳು ಮತ್ತು ವಿದ್ಯಾಲಯಗಳು ಇದ್ದುವೆಂದು ಇಲ್ಲಿನ ಪ್ರಾಚೀನ ಕುರುಹುಗಳಿಂದ ತಿಳಿದು ಬರುತ್ತದೆ. ಎಲ್ಲರೂ ತಮ್ಮ ವೃತ್ತಿಯ ಜೊತೆಗೆ ಬಹುವಾಗಿ ಕೃಷಿಯನ್ನೇ ನಂಬಿಕೊಂಡಿದ್ದರು. ಆದರೆ ಇಂದು ಆ ವೈಭವದ ದಿನಗಳ ಕುರುಹುಗಳು ಅತ್ಯಲ್ಪ ಇನ್ನುವಷ್ಟು ಉಳಿದಿದೆ. ಪದೇ ಪದೇ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿದ್ದು ಅಲ್ಲದೆ ಬಹು ವರ್ಷಗಳ ಕಾಲಗರ್ಭದಲ್ಲಿ ಕಳೆದು ಹೋಗಿದ್ದು ಸಹ ಅಲೆಬೀಡಿನ ನಾಗರಿಕತೆಯ ಕುರುಹುಗಳು ಕಡಿಮೆಯಾಗಲು ಕಾರಣ ಎನ್ನಬಹುದು. ಇನ್ನು ಈ ಕಾಲದ ವಾಣಿಜ್ಯ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು ಕಾಡಿನ ಉತ್ಪನ್ನಗಳು ಹೆಚ್ಚಾಗಿ ಬಳಕೆಯಲ್ಲಿತ್ತು. ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮತ್ತು ಉರುಳಿ, ರಾಗಿ ಮುಂತಾದ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕೃಷಿ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ ವಿನಿಮಯ ಮಾಡಿಕೊಳ್ಳುತ್ತಿದ್ದರಿಂದ ಹಣಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿರಲಿಲ್ಲ. ಬಂಗಾರ ಮುಂತಾದ ಬೆಲೆ ಬಾಳುವ ವಸ್ತುಗಳ ಬಳಕೆಯು ಕಡಿಮೆ ಇದ್ದಿತ್ತೆಂದು ಹೇಳಬಹುದು. ಆದರೆ ಒಡವೆಗಳ ರಚನಾ ಚಾತುರ್ಯ ಮತ್ತು ತಾಂತ್ರಿಕತೆಯು ಉನ್ನತ ಮಟ್ಟದಾಗಿತ್ತೆಂಬುದು ಹೊಯ್ಸಳರ ಶಿಲ್ಪಕಲೆಯಿಂದಲೇ ತಿಳಿದು ಬರುತ್ತದೆ. ಹೊಯ್ಸಳರ ಕಾಲದ ನಾಣ್ಯಗಳು ಹೆಚ್ಚು ದೊರೆತಿಲ್ಲವಾದರೂ ಸಿಕ್ಕಿರುವ ಕೆಲವಷ್ಟನ್ನು ಇಲ್ಲಿಯ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಇಂದು ಈ ಪ್ರಾಂತ್ಯವು ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ್ದು ಎಲ್ಲ ಬಗೆಯ ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತಾರೆ. ಸೂರ್ಯಕಾಂತಿ, ರಾಗಿ, ಹತ್ತಿ, ಮುಸುಕಿನ ಜೋಳ, ತೆಂಗು, ಬಾಳೆ ಇಲ್ಲಿಯ ಪ್ರಮುಖ ಉತ್ಪನ್ನಗಳಾಗಿದ್ದು ಅವರೆಕಾಯಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ ಋತುಮಾನದ ವಿಶೇಷ ಬೆಳೆಯಾಗಿದೆ. ಇನ್ನು ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಹೊಯ್ಸಳೇಶ್ವರ ದೇವಸ್ಥಾನ. ಹೊಯ್ಸಳರ ವಂಶ ಸುಮಾರು ಕ್ರಿಸ್ತಶಕ 1346ರವರೆಗೆ ದಕ್ಷಿಣ ಭಾರತದ ಕೆಳಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಅಂದರೆ ಇಂದಿನ ಅಲೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಜಾನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ ಎಂದು ಊಹಿಸಲಾಗಿದೆ. ಇನ್ನು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಅಲೆಬೀಡು ಶಿಲ್ಪಕಲೆಯ ನೆಲವೀಡು. ಅಲೆಯಬೀಡಿನ ಮೊದಲ ಹೆಸರು ದೋರ ಸಮುದ್ರ. ಕ್ರಿಸ್ತಶಕ 950ಕ್ಕೆ ಮೊದಲೇ ರಾಷ್ಟ್ರಕೂಟರ ದೊರೆ ಬಾವ ದೋರ ಎಂಬಾತ ಇಲ್ಲಿ ಕೆರೆಯನ್ನು ನಿರ್ಮಿಸಿ ರಾಜ್ಯಭಾರ ಮಾಡಿದ್ದರಿಂದ ಇದಕ್ಕೆ ದೋರ ಸಮುದ್ರ ಎಂದು ಹೆಸರು ಬಂದಿತು ಎನ್ನುತ್ತಾರೆ. ಹೆಸರು ಹಳೆಯ ಬೀಡಾದರೂ ಇಲ್ಲಿನ ಶಿಲ್ಪಕಲೆಗಳು ನವನವೀನ, ನಿತ್ಯ ನೂತನ. ಹಳೆಯ ಬೀಡಿನಲ್ಲಿ ಹಲವಾರು ಅತ್ಯಂತ ಸುಂದರ ದೇಗುಲಗಳಿವೆಯಾದರೂ ಅಲ್ಲಾವುದ್ದೀನನ ದಂಡನಾಯಕ, ಮಲ್ಲಿಕಾಪರ್ ಸೇರಿದಂತೆ ಹಲವು ಮುಸಲ್ಮಾನ ದೊರೆಗಳ ದಾಳಿಯ ಬಳಿಕ ಇವತ್ತು ಸುಸ್ಥಿತಿಯಲ್ಲಿ ಉಳಿದಿರುವುದು ಹೊಯ್ಸಳೇಶ್ವರ ದೇವಾಲಯ ಮಾತ್ರ. ಇನ್ನು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಶಿವನ ಆಲಯ. ಇಲ್ಲಿಗೆ ಸಮೀಪದ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನವನ್ನು ಆಧರಿಸಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ 1121ರಲ್ಲಿ ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸು ಬಿಟ್ಟಿಗ ಅಥವಾ ಬಲ್ಲಾಲ ಬಿಟ್ಟಿದೇವ. ಈತನ ನಂತರದ ಹೆಸರು ವಿಷ್ಣುವರ್ಧನ. ವಿಷ್ಣುವರ್ಧನನ ಆಡಳಿತದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇಂದಿನ ಕರ್ನಾಟಕದ ರಾಜ್ಯದ ಬಲಿಷ್ಠ ಸಾಮ್ರಾಜ್ಯವಾದದ್ದಲ್ಲದೆ ಪಕ್ಕದ ರಾಜ್ಯಗಳಲ್ಲಿಯೂ ವಿಸ್ತರಿಸಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲೆ
ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿಯೇ ಹೊಯ್ಸಳ ಶಿಲ್ಪಕಲೆಯು ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಅಲೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ನಿರ್ಮಾಣ ಕಾರ್ಯವು ಸುಲಲಿತವಾಗಿ ಸಾಗಿದ್ದು ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಈತನ ಮಗನಾದ ನರಸಿಂಹ ಬಲ್ಲಾಲನ ಆಸಕ್ತಿಯಿಂದಾಗಿ ಮಹೋನ್ನತ ಕಲೆಯ ನೆಲವೀಡೊಂದು ರೂಪುಗೊಂಡಿತು. ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳು ಮತ್ತು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸುರಿ ಕೆಲಸವನ್ನು ಮುಗಿಸಲು 120 ವರ್ಷಗಳು ಅಂದರೆ 4 ತಲೆಮಾರುಗಳು ಬೇಕಾದವು. ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾಗುವ ದೇವಾಲಯದ ನಿರ್ಮಾಣ ಕಾರ್ಯವು ಹೊಯ್ಸಳರ ಕಡೆಯ ಅರಸ ವಿಶ್ವನಾಥ ಬಲ್ಲಾಲನ ಕಾಲದವರೆವಿಗೂ ಮುಂದುವರೆದಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕೆ ಬಲಪದ ಕಲ್ಲು ಬಳಕೆಯಾಗಿದೆ. ಇದನ್ನು ಸೋಫಾ ಸ್ಟೋನ್ ಅಥವಾ ಸ್ಟಿಯೋಟೈಟ್ ಎಂದು ಕರೆಯಲಾಗುತ್ತದೆ. ಈ ಕಲ್ಲು ಬಹುವಾಗಿ ದೊರೆಯುವುದು ಭೂಮಿಯ ಒಳಭಾಗದ ಮೇಲ್ಪದರದಲ್ಲಿ. ಇದು ಪುಡಿ ಮತ್ತು ಉಂಡೆಯಂತಹ ರಚನೆಯನ್ನು ಹೊಂದಿರುತ್ತದೆ. ಹೊರತೆಗೆದು ವಾತಾವರಣಕ್ಕೆ ಹೊಂದಿಕೊಳ್ಳಲು ಬಿಟ್ಟಾಗ ಕ್ರಮೇಣ ಗಟ್ಟಿಯಾಗುತ್ತದೆ. ಕಲ್ಲಿನ ಈ ವಿಶೇಷ ಗುಣದಿಂದಲೇ ಹೊಯ್ಸಳರ ದೇವಾಲಯಗಳಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹೊಯ್ಸಳ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಇನ್ನು ಇದರ ಶೈಲಿಯನ್ನು ನೋಡುವುದಾದರೆ ಹೊಯ್ಸಳ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಶೈಲಿಯನ್ನು ವೇಸರ ಅಥವಾ ಹೊಯ್ಸಳ ಶೈಲಿ ಎಂದು ಕರೆಯಲಾಗುತ್ತದೆ. ಹೊಯ್ಸಳರ ಎಲ್ಲ ದೇವಾಲಯಗಳು ನಕ್ಷತ್ರಾಕಾರದ ಜಗತಿಯನ್ನು ಒಳಗೊಂಡಿರುತ್ತದೆ. ದೇವಾಲಯದ ಪೂರ್ವ ಭಾಗದಲ್ಲಿ ಉತ್ತಮ ಗಾಳಿ ಬೆಳಕು ದೊರೆಯಲು ಬೆಳಕಿಂಡಿಗಳು ಮತ್ತು ಅಲ್ಲಲ್ಲಿ ಕಂಬಗಳನ್ನು ಜೋಡಿಸಿ ಕಿಟಕಿಗಳನ್ನು ಮಾಡಿರುತ್ತಾರೆ. ಪಶ್ಚಿಮ ಭಾಗವು ಪೂರ್ಣವಾಗಿ ಕಲಾಕೃತಿಗಳಿಂದ ತುಂಬಿರುತ್ತದೆ. ಪ್ರದಕ್ಷಿಣೆಯ ಪಥದಲ್ಲಿ ದೇವಾಲಯವನ್ನು ನೋಡಿಕೊಂಡು ಹೊರಟಾಗ ಅರಿವನ ಭಂಡಾರವೇ ದೊರೆಯುವುದರಲ್ಲಿ ಸಂಶಯವಿಲ್ಲ. ಇವರ ದೇವಾಲಯಗಳು ಮುಖ್ಯವಾಗಿ 4 ಭಾಗಗಳನ್ನು ಒಳಗೊಂಡಿರುತ್ತದೆ. ಮೂಲ ದೇವರ ಮೂರ್ತಿ ಇರುವ ಜಾಗವು ಗರ್ಭಗೃಹ, ನಂತರದ ಸ್ಥಳ ಶುಕನಾಸಿ ಅಥವಾ ಅಂತರಾಳ, ಮೂರನೆಯದು ನವರಂಗ ಅಥವಾ ಸಭಾಮಂಟಪ ಮತ್ತು 4ನೆಯದು ವಾಹನ ಮಂಟಪ. ಗರ್ಭಗುಡಿಯಲ್ಲಿ ಸಂಬಂಧಿಸಿದ ದೇವರ ಮೂಲ ವಿಗ್ರಹವಿರುತ್ತದೆ. ಅಂತರಾಳ ಅಥವಾ ಶುಕನಾಸಿಯು ವಿಶೇಷ ಪ್ರಾರ್ಥನೆಗೆ, ರಾಜರಿಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಧಾರ್ಮಿಕಾಧಿಕಾರಿಗಳು ಪ್ರಾರ್ಥನೆ ಸಲ್ಲಿಸಲು ಮತ್ತು ಉತ್ಸವ ದೇವರುಗಳನ್ನು ಇಟ್ಟು ಪೂಜಿಸುವ ಸ್ಥಳವಾಗಿರುತ್ತದೆ. ಸಭಾಮಂಟಪ ಅಥವಾ ನವರಂಗವು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರುತ್ತದೆ. ನವರಂಗ ಮಂಟಪವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು, ವಿಶೇಷ ಸಭೆಗಳನ್ನು ನಡೆಸುವುದಕ್ಕಾಗಿ ರಚನೆಯಾಗಿರುತ್ತದೆ. ವಾಹನ ಮಂಟಪದಲ್ಲಿ ಸಂಬಂಧಿಸಿದ ದೇವರ ವಾಹನವನ್ನು ಕೆತ್ತಿರಿಸಲಾಗಿರುತ್ತದೆ. ಇನ್ನು ಈ ದೇವಾಲಯದ ಹೊರನೋಟವನ್ನು ತಿಳಿದುಕೊಳ್ಳುವುದಾದರೆ, ಬೇಳೂರು ಒಳನೋಡು, ಅಲೆಬೀಡನ್ನು ಹೊರನೋಡು ಎಂಬ ನಾಣ್ಣುಡಿಯಂತೆ ಅಲೆಬೀಡಿನ ದೇವಾಲಯವು ಹೊರನೋಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿದೆ. ದೇವಾಲಯದ ಪ್ರದಕ್ಷಿಣಾ ಪಥದಲ್ಲಿ 15,000ಕ್ಕೂ ಹೆಚ್ಚಿನ ಶಿಲ್ಪಗಳನ್ನು ಕಾಣಬಹುದು. ಒಂದೊಂದರಲ್ಲೂ ಸೂಕ್ಷ್ಮ ಕುಸುರಿ ಕೆಲಸದ ಜೊತೆಗೆ ಪೌರಾಣಿಕ, ಸಾಮಾಜಿಕ ಮತ್ತು ಅಂದಿನ ನಾಗರಿಕತೆಯನ್ನು ಹೇಳುವ ಅನೇಕ ಕಲಾಕೃತಿಗಳನ್ನು ನೋಡಬಹುದು. ಒಳಭಾಗದಲ್ಲಿ ಇನ್ನೂ ಹೆಚ್ಚಿನ ಕುಸುರಿ ಕೆಲಸವಿರುವ ವಿಗ್ರಹಗಳಿದ್ದು ಹೊರಭಾಗಕ್ಕೆ ಹೋಲಿಸಿದರೆ ಕಡಿಮೆ ಸಂಖ್ಯೆಯಲ್ಲಿವೆ. ದೇವಾಲಯಕ್ಕೆ 4 ಮುಖ್ಯ ಹೆಬ್ಬಾಗಿಲುಗಳಿದ್ದು ಎಲ್ಲಾ ಬಾಗಿಲುಗಳಲ್ಲೂ ಮಕರ ತೋರಣವನ್ನು ಕೆತ್ತಲಾಗಿದೆ. 4 ಬಾಗಿಲುಗಳಲ್ಲೂ ಸುಂದರ ಕೆತ್ತನೆಯುಳ್ಳ ದ್ವಾರಪಾಲಕರನ್ನು ನಿಲ್ಲಿಸಲಾಗಿದೆ. ಇದಲ್ಲದೆ ಗಜಾಸುರ ಮರ್ದನ, ಗೋವರ್ಧನ, ಗಿರಿಧಾರಿ, ಗಜೇಂದ್ರ ಮೋಕ್ಷ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಪುರಾಣ ಕಥೆಗಳು, ಇತಿಹಾಸದ ತುಣುಕುಗಳು ಕಂಡುಬರುತ್ತದೆ. ಹೊಯ್ಸಳರ ಕಾಲದಲ್ಲಿ ದೇವಾಲಯದ ದಕ್ಷಿಣದ ಬಾಗಿಲು
ರಾಜದ್ವಾರವಾಗಿತ್ತು. ಅರಮನೆಯ ಅವಶೇಷಗಳು ದಕ್ಷಿಣ ದಿಕ್ಕಿಗೆ ಇರುವುದರಿಂದ ದಕ್ಷಿಣದ ಬಾಗಿಲನ್ನು ಪ್ರವೇಶಕ್ಕೆ ಇಟ್ಟುಕೊಂಡಿದ್ದರೆಂದು ಊಹಿಸಬಹುದು. ರಾಜದ್ವಾರದ ಮುಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹ ಮತ್ತು ಹೊಯ್ಸಳ ಲಾಂಛನವನ್ನು ಕೆಳದಿರಿಸಲಾಗಿದೆ. ದೇವಾಲಯದ ಪ್ರಾಕಾರವು ವಿಶಾಲವಾಗಿದ್ದು ಎತ್ತರದ ಜಗತಿಯನ್ನು ಹೊಂದಿದೆ. ಹೊರಭಿತ್ತಿಯಲ್ಲಿ 11 ಸಾಲುಗಳಿದ್ದು ಕೆಳಗಿನಿಂದ ಮೊದಲ 4-5 ಸಾಲುಗಳು ಆನೆ, ಕುದುರೆ, ಸಿಂಹ, ಹಂಸ ಮತ್ತು ಬಲ್ಲಿಯ ಕೆತ್ತನೆಯನ್ನು ಹೊಂದಿದೆ. ನಂತರ ಪುರಾಣ ಇತಿಹಾಸಗಳನ್ನು ಹೇಳುವ ಶಿಲ್ಪಗಳ ದೇವಾಲಯಕ್ಕೆ ಅಂದವನ್ನು ಹೆಚ್ಚಿಸುವ ಶಿಖರವು ಅನೇಕ ವರ್ಷಗಳ ಹಿಂದೆಯೇ ಕುಸಿದು ಬಿದ್ದು ಹೋಗಿದ್ದು ಈಗ ಶಿಖರದ ಕುರುಹುಗಳಷ್ಟೇ ಉಳಿದಿದೆ. ದೇವಾಲಯದ ಶಿಲ್ಪಕಲೆಯ ಸೊಬಗನ್ನು ಕಣ್ಣಾರೆ ಕಂಡು ಸವಿಸುವುದೇ ಅತ್ಯುತ್ತಮವಾದುದು. ಇನ್ನು ಒಳನೋಟದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯಕ್ಕೆ 4 ಬಾಗಿಲುಗಳಿದ್ದು ಪೂರ್ವಕ್ಕೆ 2 ಮತ್ತು ಉತ್ತರ ದಕ್ಷಿಣವಾಗಿ ಒಂದೊಂದು ಬಾಗಿಲಿದೆ. ಉತ್ತರದ ಬಾಗಿಲಿನಿಂದ ದಕ್ಷಿಣಕ್ಕಿರುವ ಅಂತರವು 160 ಅಡಿ, ಪೂರ್ವ ಪಶ್ಚಿಮವಾಗಿ 122 ಅಡಿ ಉದ್ದವಿದೆ. ದೇವಾಲಯದ ಒಳಭಾಗದಲ್ಲಿ ಸುಮಾರು 108 ಕಂಬಗಳಿದ್ದು ಒಂದೊಂದು ಕಂಬದಲ್ಲೂ ಒಂದೊಂದು ಬಗೆಯ ಚಿತ್ರಗಳಿವೆ. ಪ್ರತಿಯೊಂದು ಕಂಬವು 5 ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪಂಚಶಿಲಾಸ್ತಂಭವೆಂದು ಶಾಸನಗಳಲ್ಲಿ ಹೇಳಲ್ಪಟ್ಟಿದೆ. ಒಂದೇ ಜಗತಿಯ ಮೇಲೆ 2 ಮುಖ್ಯ ಗರ್ಭಗುಡಿಗಳಿದ್ದು ಇದನ್ನು ದ್ವಿಕೂಟ ಎಂದು ಕರೆಯಲಾಗಿದೆ. ರಾಜವಂಶದ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಹೊಯ್ಸಳೇಶ್ವರ ಗರ್ಭಗುಡಿಯ ಜೊತೆಗೆ ಶಾಂತಲೇಶ್ವರ ಅಥವಾ ಪಾಂಡುಕೇಶ್ವರ ಎಂದು ಕರೆಯಲಾಗುವ ಮತ್ತೊಂದು ಗುಡಿಯೂ ಇದೆ. ಶಾಂತಲೇಶ್ವರ ಎನ್ನುವ ಹೆಸರು ಹೇಗೆ ಬಂದಿದೆ ಎಂಬುದಕ್ಕೆ ಇಲ್ಲಿಯವರೆಗೂ ಯಾವುದೇ ಆಧಾರಗಳು ದೊರೆತಿಲ್ಲ. ಬೇಲೂರಿನ ದಿಡ್ಡಿ ಬಾಗಿಲಿನಲ್ಲಿ ಇರುವ ಶಿಲಾಶಾಸನದಲ್ಲಿ ಪಾಂಡುಕೇಶ್ವರ ದೇವರು ಎಂಬ ಉಲ್ಲೇಖವು ಮಾತ್ರ ಕಂಡುಬರುತ್ತದೆ. ಆದರೂ ಜನಪದದಲ್ಲಿ ಹೊಯ್ಸಳೇಶ್ವರ ದೇವರ ಪಕ್ಕದಲ್ಲಿರುವುದು ಶಾಂತಲೇಶ್ವರ ದೇವರು ಮತ್ತು ಈ ಗುಡಿಯನ್ನು ರಾಣಿ ಶಾಂತಲಾ ದೇವಿಯ ನೆನಪಿಗಾಗಿ ನಿರ್ಮಿಸಿದ್ದಾರೆಂಬ ಪ್ರತೀತಿಯು ಇಂದಿಗೂ ಬಳಕೆಯಲ್ಲಿದೆ. 2 ಶಿವಲಿಂಗಗಳು ಗಾತ್ರ ಮತ್ತು ಎತ್ತರದಲ್ಲಿ ಒಂದೇ ಸಮನಾಗಿದ್ದು ಸುಮಾರು 5 ಅಡಿ ಎತ್ತರವಿದೆ. ಹೊಯ್ಸಳರ ಕಾಲದಲ್ಲಿ ಒಟ್ಟು 84 ಶಿಲಾ ಬಾಲಿಕೆಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಈಗ ಉಳಿದಿರುವುದು 14 ಮಾತ್ರ. ಕಂಬವೊಂದಕ್ಕೆ 4 ಶಿಲಾ ಬಾಲಿಕೆಯರ ವಿಗ್ರಹಗಳನ್ನು ಜೋಡಿಸಿದ್ದರೆಂದು ಕಂಡುಬರುತ್ತದೆ. ಒಳಭಾಗದ ದ್ವಾರಪಾಲಕರ ಆಭರಣಗಳು ಮತ್ತು ಇತರ ವಿಗ್ರಹಗಳ ಕುಸುರು ಕೆತ್ತನೆಯು ಮನಸೊರೆಗೊಳಿಸುತ್ತದೆ. ಹೊಯ್ಸಳರ ಕಾಲದಲ್ಲಿ ಸಂಪ್ರದಾಯದಂತೆ ಪೂಜಾದಿಗಳು, ಮಹೋತ್ಸವಗಳು ನಡೆದಿರುವ ಬಗ್ಗೆ ಹಲವು ಶಾಸನಗಳಲ್ಲಿ ಉಲ್ಲೇಖವಿದೆ. ಅವರ ನಂತರದಲ್ಲಿ ಯಾವ ದಾಖಲೆಗಳು ದೊರೆಯುವುದಿಲ್ಲ. 18ನೆಯ ಶತಮಾನದ ಶಾಸನವೊಂದರಲ್ಲಿ ಮತ್ತೆ ಮಹೋತ್ಸವಗಳು ಆರಂಭವಾಗಿರುವ ಬಗ್ಗೆ ಉಲ್ಲೇಖವಿದ್ದು ಅಂದಿನಿಂದಲೇ 2 ದೇವರಿಗೆ ಪೂಜಾದಿಗಳು ಮತ್ತೆ ಆರಂಭವಾಗಿರಬಹುದೆಂದು ಊಹಿಸಲಾಗಿದೆ. ಮುಖ್ಯ ದೇವಾಲಯವಾದ ಹೊಯ್ಸಳೇಶ್ವರ ದೇವರಿಗೆ ಇಂದಿಗೂ ವಾರ್ಷಿಕ ಉತ್ಸವಗಳು, ವಿಶೇಷ ಪೂಜಾದಿಗಳು ನಡೆದುಕೊಂಡು ಬರುತ್ತಿದೆ. ಒಳಭಾಗದಲ್ಲಿ 2 ಗರ್ಭಗುಡಿಗಳು, 2 ಸುಖನಾಸಿ, 2 ನವರಂಗ ಹಾಗೂ 2 ನಂದಿ ಮಂಟಪಗಳಿರುವುದರಿಂದ ಈ ದೇವಾಲಯವನ್ನು ಜೋಡಿ ದೇವಾಲಯವೆಂದು ಕರೆಯಲಾಗುತ್ತಿದೆ. ಹೊಯ್ಸಳ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ಇನ್ನು ಇಲ್ಲಿರುವ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರುವ ಅನೇಕ ವಿಗ್ರಹಗಳನ್ನು ಅವುಗಳ ವಿವರಣೆಯೊಂದಿಗೆ ಇಲ್ಲಿ ಸಂರಕ್ಷಿಸಿಡಲಾಗಿದೆ. ದೇವಾಲಯದ ನಿರ್ಮಾಣಕ್ಕೆ ಬಳಸಿರಬಹುದಾದ ಅನೇಕ ಆಯುಧಗಳನ್ನು ಸಹ ಇಲ್ಲಿ ನೋಡಬಹುದು. 1-2 ತಾಮ್ರ ಶಾಸನಗಳು ಮತ್ತು ಹಲವಾರು ಶಿಲಾಶಾಸನಗಳಿವೆ. 8ಕ್ಕೂ ಹೆಚ್ಚು ಮಾಸ್ತಿ ಕಲ್ಲುಗಳಿವೆ. 5 ವೀರಗಲ್ಲುಗಳನ್ನು ಸಂರಕ್ಷಿಸಿಡಲಾಗಿದೆ. ಹೊಯ್ಸಳರ ಕಾಲದ ತಾಮ್ರದ ಮತ್ತು ಚಿನ್ನದ ನಾಣ್ಯಗಳನ್ನು ಅವುಗಳು ದೊರೆತಿರುವ ಮತ್ತು ಮೂಲ ಕಾಲವನ್ನು ನಮೂದಿಸಿ ಇಡಲಾಗಿದೆ. ಹೊಯ್ಸಳರ ರಾಜವಂಶಾವಳಿಯ ಚಿತ್ರಣವೂ ಇಲ್ಲಿ ಇದೆ. ರಾಜಧಾನಿಯಾಗಿದ್ದ ದ್ವಾರ ಸಮುದ್ರದ ಸಂಪೂರ್ಣ
ಕೂಡ ಇಲ್ಲಿದೆ. ಅಂದಿನ ಕಾಲದ ದಿನ ಬಳಕೆ ವಸ್ತುಗಳನ್ನು ಸಹ ಇಲ್ಲಿ ನೋಡಬಹುದು. ಕೇಳುಗರೆ, ಇದುವರೆಗೂ ದ್ವಾರ ಸಮುದ್ರದ ಇತಿಹಾಸದ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz FM ನಲ್ಲಿ. ಕೇಳಿ ಕೇಳ್ತಾನೆ ಇರಿ. ಧನ್ಯವಾದಗಳು.

0: பிரம்மத்வதி.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ. ಸೂರ್ಯಘರ್
2: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
3: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ನಿಲಯದ 2ನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಸಂಜೆ 5 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

ಮತ್ತೆ ಹುಲಿ ಕರಡಿಯ, ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ, ಭಯವಿಲ್ಲದೇ

0: సంపత్వతి. ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿಯವರು ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುವರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಹಾಜರಿದ್ದಾರಲ್ವಾ ಮೇಡಮ್? ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್.
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ ರಾಗಿ ಅಂದ್ರೆ ರಾಮಧಾನ್ಯ ಅಂತಾರೆ. ಅಂದ್ರೆ ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ. ಅದು ಇವಾಗ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಮೊದ್ಲೆಲ್ಲ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು, ಆದ್ರೆ ನಮ್ಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಗ್ಲೋಬಲೈಸೇಷನ್ ಆದ್ಮೇಲೆ ತುಂಬಾ ಜನ ರಾಗಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ರಾಗಿನಲ್ಲಿ ನೋಡಿ, ಈಗ ಎಲ್ಲಾ ತರದ್ರು ರಾಗಿನಲ್ಲೇ ಮಾಡ್ತಾರೆ. ಬಿಸ್ಕೆಟ್ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಈವನ್ ಚಾಕ್ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಮಕ್ಕಳಿಗೆ ಆರೋಗ್ಯನೇ ಇರಬೇಕು, ಚಾಕ್ಲೇಟು ತಿಂದಂಗೆ ಆಗಿರ್ಬೋದು ಅಂತ. ಆ ತರ ಎಲ್ಲ ಇಂಥದ್ ರಾಗಿನಲ್ಲಿ ಇಂಥದ್ ಮಾಡಲ್ಲ ಅನ್ನೋಂಗಿಲ್ಲ ಮೇಡಮ್, ಎಲ್ಲ ಮಾಡ್ತಿದ್ದಾರೆ. ಆದ್ರೆ ನಾವು ಅದನ್ನ ತರಕ್ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಮಕ್ಕಳಿಗೆ ರುಚಿಯಾಗಿ, ಈಗ ಬೇಸಿಗೆ ಇದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆ ಹೋಗಿ ತರಕ್ಕಾಗಲ್ಲ. ಅವ್ರಿಗೆ ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರು ಆದ್ರೆ ರಾತ್ರಿ 11 ಗಂಟೆ ಅವ್ರ ಕೆಲಸ ಇರುತ್ತೆ. ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಕೆಲಸ ಇದ್ದೇ ಹೆಣ್ಮಕ್ಳು ಅಂದ್ರೆ ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದೇ

0: ಅಂದ್ರೆ ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದು ಬೇಡ, ಮನೆಯಲ್ಲೇ ಮಾಡುವಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡಬಹುದು. ಅದು ಆರೋಗ್ಯನೂ ಹೌದು ಮತ್ತೆ ಈಜಿನ ಸುಲಭವಾಗಿ ಮಾಡಬಹುದು. ಮೊದಲನೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟಪಡದಂತ ಜನನೇ ಇಲ್ಲ.
1: ಹೌದು,
0: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲೇ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ.
1: ಹೌದು,
0: ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು ಅರ್ಧ ಸೇರ್ ರಾಗಿ ತಗೊಂಡ್ರೆ ಆ ರಾಗಿ ತಗೊಂಡು ಎರಡ್ ಮೂರ್ಸ ಚೆನ್ನಾಗಿ ತೊಳೆದು ಅದನ್ನ ನೈಟ್ ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಇದ್ರಲ್ಲಿ ನೀವು ದೋಸೆಗೆ ಯಾವ
1: ತರಿಸ್ಬೇಕಾ ಮೇಡಮ್? ನೀರಲ್ಲಿ ಹಾಕಿ
0: ನೆನೆಸ್ಬೇಕು, ರಾಗಿ ನೆನೆಸ್ಕೋಬೇಕು, ನೆನಿಟ್ಬಿಡ್ಬೇಕು. ಬೆಳಗ್ಗೆ ನೆನಿಟ್ ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ ಅಂದ್ರೆ ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿಕೊಂಡ ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ ಒಂದು ಕಪ್ ರಾಗಿಗೆ ಕಾಲ್ ಕಪ್ಪು ಉದ್ದಿನ ಬೇಳೆ ಅಂದ್ರೆ ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ ಸ್ವಲ್ಪ ಕಡಿಮೆ ಆದ್ರೆ ಪರವಾಗಿಲ್ಲ ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ ಎಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ ಬೆಳಗ್ಗೆ ನೆನಿಡ್ತೀರಾ, ನೈಟ್ ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ರಾಗಿನೇ ರುಬ್ಬಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ. ರಾಗಿ ಸಪ್ರೇಟ್ ಆಗಿ ರುಬ್ಬಿ ಆಮೇಲೆ ಮೆಂತ್ಯ ಕಾಳು ಅವೆಲ್ಲ ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನು ಕಲಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ. ಹುದುಗು ಅಂತ ಹೇಳ್ತಾರೆ, ಆತರ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡೋ, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ, ಇದನ್ನ ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
1: ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ರುಚಿಕರವಾದಂತ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದೀರಾ ಮೇಡಮ್.
0: ಮತ್ತೆ
1: ಹಾಗೆ ಈ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ.
0: ಓಕೆ ಮೇಡಮ್, ಅದನ್ನು ಏನು ಅಂತಂದ್ರೆ ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ ಮೊಳಕೆ ಒಡೆಯೋದ್ ಮಾತ್ರ ಕಾಣುತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ ಮೊಳಕೆ ಒಡೆಯುತ್ತೆ ಅನ್ನಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು, ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು, ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು, ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನ ಪೂರ್ತಿ
1: ತ್ಯಾವ ಇಲ್ದಿರ ಮಾಡ್ಕೋಬೇಕು.
0: ಹಾ, ತ್ಯಾವ ಇಲ್ದಾಗೆಲ್ಲ ಒಣಗೋಬೇಕು, ಒಣಗ್ಬೇಕು ಚೆನ್ನಾಗಿ.
1: ಹೌದಾ?
0: ಅದು ಒಣಗಿಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ತೇವ ಅಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಉಗುರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದ್ರ ಜೊತೆಗೆ ನಮಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಭಾರತದಲ್ಲಿ ಅಂದ್ರೆ.
1: ಹೌದು,
0: ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
1: ಪುಷ್ಟಿ ಇರುತ್ತೆ.
0: ಹಾ, ಅದು ಬಾದಾಮಿ ಏನಿರುತ್ತೋ ನಾವು ಬಾದಾಮಿ ತಿಂತೀವಲ್ಲ, ಸೇಮ್ ಅದರದ್ದು ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ಒಂದು ಒಂದ್ ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು, ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನು ಫ್ರೈ ಮಾಡೋದು ಬೇಡ, ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮ್ಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಕಾಳು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹೆಸರು ಕಾಳನ್ನ ಗಮನಂಗ್ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಈ ಹಿಟ್ಟಿನ ಜೊತೆಗೆ ಹಾಕೊಂಡು ರಾಗಿ ಜೊತೆಗೆ ಹಾಕೊಂಡು ಒಂದ್ಸತೆ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಒಂದನ್ನ ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ನೀವು ಅಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು.
1: ಹೌದು.
0: ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಳಿಗೆ ಅಂದ್ರೆ ತುಪ್ಪ ಮೊದ್ಲಿಂದ ತುಪ್ಪ ಕೊಡ್ತಾ, ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ಕೆ ತುಪ್ಪ ಹಾಕ್ತೀವಿ ಅಂದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಳು, ಬೇಗ ಹಸಿವಾಗಲ್ಲ, ಮಕ್ಳು ಆಟ ಆಡಿದ್ರು ಸುಸ್ತಾಗಲ್ಲ, ಆ ತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲೂ ಮೇಡಮ್ ತಾಯಿ ಹಾಲ್ಗೆನೆ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ.
1: ಹೌದು.
0: ಈಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ, ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೋ ಹಾಲು ಹಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಗ ರಾಯಚೂರು ಕಡೆ ಸ್ವಲ್ಪ ಹಾಲಿಂದ ತುಂಬಾ ತೊಂದ್ರೆ, ಅವಾಗ ಏನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ. ಆ ತರ ಪ್ರೂವ್ ಆಗಿದೆ, ನಮ್ ಕಣ್ಣಲ್ಲೇ ಕಂಡಿದ್ದು. ಆ ತರ ನಿಮ್ ಮಕ್ಳಿಗೂ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ.
1: ಮಕ್ಳು ದೊಡ್ಡ ಮಕ್ಳಿಗೂ ಪಾನೀಯ ತರ ಕೊಡ್ಬೋದು,
0: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲಿ ಎಲ್ಲ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ, ಬೆಲ್ಲದಲ್ಲಿರ್ತಕ್ಕಂಥ ಏನೇ ಕಸರ ಇದ್ರೂ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದು ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ ಎಲ್ಲಾ ಹುರಿದ್ರೋದ್ರಿಂದ ಹಸಿ ವಾಸನೆ ಏನು ಇರಲ್ಲ. ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವು ಏನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
1: ಅದು ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ.
0: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ.
1: ನಮ್ಮ ಆರೋಗ್ಯ ರಾಗಿ
0: ಕೈಯಲ್ಲಿ, ನಾವ್ ಅದನ್ನ ಎಷ್ಟು ಬಳಸ್ಕೋತೀವೋ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
1: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದು ತಿಳಿಸಿದ್ರಲ್ಲ, ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
0: ಈಗ ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
1: ಹೌದು,
0: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಇದ್ದದ್ದು ಬ್ರಾಹ್ಮಿನ್ಸ್. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆ ಪಂಗಡದಲ್ಲಿ ಆ ಕೈದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತೇಳಿ. ಆಮೇಲೆ ಉಪವಾಸ ಕೆಲವೊಬ್ರು ತಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ ಉಪವಾಸ ಮಾಡಿದಾಗ ಯಾವುದೇ ಬೇಯಿಸಿದ ಆಹಾರ ತಿನ್ನಲ್ಲ, ಇಲ್ಲ ಹಣ್ಣು ತಿನ್ಬೇಕು, ಇಲ್ಲ ಎಳ್ನೀರು ಕುಡಿಬೇಕು,
1: ಖಾರ ಏನು ತಿನ್ಬೇಕು,
0: ಯಾವುದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಾಕೋದು. ಒಣಾಕಂದ್ರೆ ಫುಲ್ ಒಣಾಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ, ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತೂ ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ. ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ, ಮಣ್ಣಿನ ಪಾತ್ರನೇ ಸಿಗುತ್ತೆ,
1: ಮಡಿಕೆ
0: ಬಾಂಡ್ಲಿ ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಅದ್ರ ಮೇಲೆ ಇಡಬೇಕು. ಅಂದ್ರೆ ನಾವು ರಾಗಿ ಮೇಲೆ ಇಟ್ರೆ ಅದು ಕೆಳಗಡೆ ಅರಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ ಪುರಿ ತರ ಅರಳುತ್ತೆ. ಅವಾಗ ನಿಧಾನಕ್ಕೆ ಅದನ್ನ ಎಲ್ಲಾ ಅರಳಿದ್ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲಾ ತರ ಆ ತರ ಹರಳು ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳು ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ಗೆ ಕೊಡ್ತೀರ ಅದನ್ನೇ ಬಿಟ್ಟಿದ್ದು, ಪೌಡರ್ ಮಾಡ್ಕೊಳ್ಳಿ ಒಟ್ಟು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ, ನೀವು ರಾಗಿ ಹಿಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿ ಬಿಳಿಯಾಗಿ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್,
1: ವೈಟ್ ಆಗಿರುತ್ತೆ,
0: ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ, ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಅದಕ್ಕೆ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲು ಆರೋಗ್ಯಕ್ಕೆ ಅದು ವಯಸ್ಸಾದವ್ರಿಗಂತೂ
1: ಬೆಲ್ಲ ಯೂಸ್ ಮಾಡೋಣ.
0: ಬೆಲ್ಲದ ನೀರಲ್ಲೇ ಹಾಕಿ,
1: ಬೆಲ್ಲದ ನೀರಲ್ಲೇ
0: ಬೆಲ್ಲ ಚೆನ್ನಾಗಿ ಕುದಿಸಿ ಅದನ್ನ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
1: ಗಂಜಿ ತರ ಮಾಡಿನೂ ಕುಡಿಬೋದಲ್ಲ ಮೇಡಮ್?
0: ಗಂಜಿನು ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ. ಈ ಉಂಡೆ ಮಾಡಿಟ್ರೆ ಒಂದೊಂದು ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು. ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ, ಬೆಲ್ಲ ಇರುತ್ತೆ, ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ಯಾವ್ದೇ ನಿಶಕ್ತಿ ಬರಲ್ಲ ವಯಸ್ಸಾದವ್ರಿಗೆ. ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡ್ದಾಗಲ್ಲ, ಕುತ್ಕೊಳ್ಳೋಕೆ.
1: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ್ಲೂ ತುಂಬಾ ದಾಹ ಜಾಸ್ತಿ ಆಗ್ತಾ ಇದೆ ಮೇಡಮ್.
0: ಅದೇ ಪಾನೀಯ ಮಾಡ್ಕೋಬಹುದು,
1: ಅದೇ ಆ ತರ ಮಾಡ್ಕೊಂಡು.
0: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಪತ್ತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪು ಬರುತ್ತೆ.
1: ಹೌದು,
0: ಪುದೀನ ಸೊಪ್ಪನ ಸ್ವಲ್ಪ ತೊಳೆದು ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ, ಒಂದೆರಡು ನಿಮಿಷ ಬಿಡಿ, ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದು ಬರುತ್ತೆ, ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರು ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ. ಅದು ಒಂಥರ ಸ್ಮೆಲ್ ಇರುತ್ತೆ, ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್. ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನೂ ಹಾಕೊಂಡ್ರೆ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
1: ತಗೊಳ್ಳಕ್ಕೂ ತುಂಬಾ ಇಷ್ಟಪಡ್ತಾರೆ,
0: ತುಂಬಾ ಅಲ್ಲ, ಅದೊಂಥರ ಸ್ಮೆಲ್ ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಹಾಕೋಬಹುದು ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
1: ಪ್ರೀತಿಯ ಕೇಳುಗರೆ, ಇದುವರೆಗೆ ಕೇಳಿದರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದರ ಬಗ್ಗೆ, ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಮೇಡಮ್, ನನ್ನನ್ನು ಇಲ್ಲಿ ಕರೆಸಿ ಈ ತರ ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೂ ನಿಮ್ಮ ರೇಡಿಯೋ ಸ್ಟೇಷನ್ಗೂ ತುಂಬಾ ಧನ್ಯವಾದ.
1: ತುಂಬಾ ಸಂತೋಷ ಮೇಡಮ್, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.

0: సంవత్సరి. ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೇ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿಯವರು ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುವರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಹಾಜರಿದ್ದೀರಲ್ವಾ ಮೇಡಮ್? ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್.
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ, ರಾಗಿ ಅಂದ್ರೆ ರಾಮಧಾನ್ಯ ಅಂತಾರೆ. ಅಂದ್ರೆ ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ. ಅದು ಇವಾಗ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಮೊದ್ಲೆಲ್ಲ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು, ಆದ್ರೆ ನಮ್ಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ಗ್ಲೋಬಲೈಸೇಷನ್ ಆದ್ಮೇಲೆ ತುಂಬಾ ಜನ ರಾಗಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ರಾಗಿನಲ್ಲಿ ನೋಡಿ, ಈಗ ಎಲ್ಲಾ ತರದ್ರು ರಾಗಿನಲ್ಲೇ ಮಾಡ್ತಾರೆ. ಬಿಸ್ಕೆಟ್ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಈವನ್ ಚಾಕ್ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಮಕ್ಳಿಗೆ ಆರೋಗ್ಯನೂ ಇರಬೇಕು, ಚಾಕ್ಲೇಟು ತಿಂದಂಗ ಆಗಿರ್ಬೋದು ಅಂತ. ಆ ತರ ಎಲ್ಲಾ ಇಂಥದ್ ರಾಗಿನಲ್ಲಿ ಇಂಥದ್ ಮಾಡಲ್ಲ ಅನ್ನೋಂಗಿಲ್ಲ ಮೇಡಮ್, ಎಲ್ಲಾ ಮಾಡ್ತಿದ್ದಾರೆ. ಆದ್ರೆ ನಾವು ಅದನ್ನ ತರಕ್ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಮಕ್ಳಿಗೆ ರುಚಿಯಾಗಿ, ಈಗ ಬೇಸಿಗೆ ಇದೆ, ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆ ಹೋಗಿ ತರಕ್ ಆಗಲ್ಲ. ಅವ್ರಿಗೆ ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರು ಆದ್ರೆ ರಾತ್ರಿ 11 ಗಂಟೆ ಅವ್ರಿಗೆ ಕೆಲಸ ಇರುತ್ತೆ. ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ.
0: ಮತ್ತೆ ಕೆಲಸ
1: ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದ್ರೆ ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದೇನು ಅಂದ್ರೆ, ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದು ಬೇಡ, ಮನೆಯಲ್ಲೇ ಮಾಡುವಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಅದು ಆರೋಗ್ಯನೂ ಹೌದು ಮತ್ತೆ ಈಜಿನೂ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟ ಪಡೆದಂತ ಜನನೇ ಇಲ್ಲ.
0: ಹೌದು,
1: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲೇ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ. ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟ ಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ, ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು 1/4 ಸೇರು ರಾಗಿ ತಗೊಂಡ್ರೆ, ಆ ರಾಗಿ ತಗೊಂಡು 2-3 ಸತಿ ಚೆನ್ನಾಗಿ ತೊಳೆದು ಅದನ್ನ ನೈಟು ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ, ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಇದ್ರಲ್ಲಿ ನೀವು ದೋಸೆಗೆ ಯಾವ ತರ
0: ನೆನೆಸ್ಬೇಕು,
1: ರಾಗಿ ನೆನೆಸ್ಕೋಬೇಕು, ನೆನಿಟ್ಬಿಡ್ಬೇಕು ಬೆಳಗ್ಗೆ ನೆನಿಟ್ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ ಅಂದ್ರೆ ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿಕೊಂಡ ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ 1 ಕಪ್ ರಾಗಿಗೆ 1/4 ಕಪ್ ಉದ್ದಿನ ಬೇಳೆ. ಅಂದ್ರೆ ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ, ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ, ಇಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ, ಬೆಳಗ್ಗೆ ನೆನಿಡ್ತೀರಾ, ನೈಟು ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ರಾಗಿನೇ ರುಬ್ಬಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ. ರಾಗಿ ಸಪ್ರೇಟ್ ಆಗಿ ರುಬ್ಬಿ, ಆಮೇಲೆ ಮೆಂತ್ಯ ಕಾಳು ಅವೆಲ್ಲ, ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನೂ ಕಲಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ. ಹುದುಗು ಅಂತ ಹೇಳ್ತಾರೆ, ಆತ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡಮ್, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ, ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ, ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಇದನ್ ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
0: ನಮ್ಮ ಪ್ರೀತಿಯ ಕೇಳೋರಿಗೆ ತುಂಬಾ ರುಚಿಕರವಾದಂತ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದೀರ ಮೇಡಮ್. ಮತ್ತೆ ಹಾಗೆ ಈ ಮಕ್ಕಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ.
1: ಓಕೆ ಮೇಡಮ್. ಅದನ್ನು ಏನು ಅಂತಂದ್ರೆ, ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ, ಮೊಳಕೆ ಒಡೆಯದ್ ಮಾತ್ರ ಕಾಣುತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ ಮೊಳಕೆ ಒಡೆಯುತ್ತೆ ಅನ್ನಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು. ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು. ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಸ್ಕೋಬೇಕು. ನೆರಳಲ್ಲೇ ಒಣಸ್ಕೊಂಡು ಅದನ್ನ ಪೂರ್ತಿ
2: ತ್ಯಾವ ಇಲ್ದಿರ ಮಾಡ್ಕೋಬೇಕು.
1: ಹಾ, ತ್ಯಾವ ಇಲ್ದಾಗೆಲ್ಲ ಒಣಕೋಬೇಕು, ಒಣಗ್ಬೇಕು ಚೆನ್ನಾಗಿ.
2: ಹೌದಾ?
1: ಅದು ಒಣಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ತೇವ ಅಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಉಗುರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದ್ರ ಜೊತೆಗೆ ನಮಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಭಾರತದಲ್ಲಿ ಅಂದ್ರೆ. ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
2: ಪುಷ್ಟಿ ಇರುತ್ತೆ.
1: ಹಾ, ಅದು ಬಾದಾಮಿ ಏನಿರುತ್ತೋ ನಾವು ಬಾದಾಮಿ ತಿಂತೀವಲ್ಲ, ಸೇಮ್ ಅದರದ್ದು ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ಒಂದು ಒಂದ್ ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು. ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನು ಫ್ರೈ ಮಾಡೋದು ಬೇಡ, ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮ್ಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು. ಹೆಸರು ಕಾಳು ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು, ಹೆಸರು ಕಾಳನ್ನ ಗಮನಂಗೆ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಈ ಹಿಟ್ಟಿನ ಜೊತೆಗೆ ಹಾಕೊಂಡು, ರಾಗಿ ಜೊತೆಗೆ ಹಾಕೊಂಡು ಒಂದ್ಸತೆ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗೆ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಒಂದನ್ನ ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತಾರೆ ನೀವು ಅಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು.
2: ಹೌದು.
1: ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಳಿಗೆ ಅಂದ್ರೆ ತುಪ್ಪ ಮೊದ್ಲಿಂದ ತುಪ್ಪ ಕೊಡ್ತಾ, ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ಕೆ ತುಪ್ಪ ಹಾಕ್ತೀವಿ ಅಂದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಳು, ಬೇಗ ಹಸಿವಾಗಲ್ಲ, ಮಕ್ಳು ಆಟ ಆಡಿದ್ರು ಸುಸ್ತಾಗಲ್ಲ, ಆತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲೂ ಮೇಡಮ್ ತಾಯಿ ಹಾಲ್ಗಿನ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ.
2: ಹೌದು.
1: ಈಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ, ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೋ ಹಾಲು ಹಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಗ ರಾಯಚೂರು ಕಡೆ ಸ್ವಲ್ಪ ಹಾಲಿಂದು ತುಂಬಾ ತೊಂದ್ರೆ, ಅವಾಗೇನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ. ಆತರ ಪ್ರೂವ್ ಆಗಿದೆ, ನಮ್ ಕಣ್ಣಲ್ಲೇ ಕಂಡಿದ್ದು. ಆತರ ನಿಮ್ ಮಕ್ಳಿಗೂ ನೀವು ಮಾಡಿ ತುಂಬಾ ಚೆನ್ನಾಗಿ.

0: ಸಿಗುತ್ತೆ.
1: ಮಕ್ಕಳು ಮತ್ತೆ ದೊಡ್ಡ ಮಕ್ಕಳಿಗೂ ಪಾನೀಯ ತರ ಕೊಡ್ಬೋದು,
0: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರೇ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲಿ ಎಲ್ಲ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ, ಬೆಲ್ಲದಲ್ಲಿರ್ತಕ್ಕಂತ ಏನೇ ಕಸರ ಇದ್ರೆ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದ್ ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ. ಎಲ್ಲಾ ಹುರಿದ್ರೋದ್ರಿಂದ ಹಸಿ ವಾಸನೆ ಏನು ಇರಲ್ಲ, ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವು ಏನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
1: ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ,
0: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ,
1: ನಮ್ಮ ಆರೋಗ್ಯ ರಾಗಿ
0: ಕೈಯಲ್ಲಿ. ನಾವು ಅದನ್ನ ಎಷ್ಟು ಬಳಸ್ಕೋತೀವೋ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
1: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದು ತಿಳಿಸಿದ್ರಲ್ಲ, ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
0: ಈಗ ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
1: ಹೌದು,
0: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಇದ್ದದ್ದು ಬ್ರಾಹ್ಮಿನ್ಸ್. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆ ಪಂಗಡದಲ್ಲಿ ಆ ಕೈದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತೇಳಿ. ಆಮೇಲೆ ಉಪವಾಸ ಕೆಲವೊಬ್ರು ತಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ ಉಪವಾಸ ಮಾಡಿದಾಗ ಯಾವುದೇ ಬೇಯಿಸಿದ ಆಹಾರ ತಿನ್ನಲ್ಲ, ಇಲ್ಲ ಹಣ್ಣು ತಿನ್ಬೇಕು, ಇಲ್ಲ ಎಳ್ನೀರ್ ಕುಡಿಬೇಕು,
1: ಖಾರ ಏನು ತಿನ್ಬೇಕು,
0: ಯಾವ್ದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಕೋದು. ಒಣಕಂದ್ರೆ ಫುಲ್ ಒಣಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ, ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತು ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ. ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ, ಮಣ್ಣಿನ ಪಾತ್ರನೇ ಸಿಗುತ್ತೆ,
1: ಮಡಿಕೆ
0: ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದ್ದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಅದ್ರ ಮೇಲೆ ಇಡ್ಬೇಕು. ಅಂದ್ರೆ ನಾವು ರಾಗಿ ಮೇಲಿಟ್ರೆ ಅದು ಕೆಳಗಡೆ ಅರಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ ಪುರಿ ತರ ಅರಳುತ್ತೆ. ಅವಾಗ ನಿಧಾನಕ್ಕೆ ಅದನ್ನ ಎಲ್ಲ ಅರಳಿದ್ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲಾ ತರ ಆ ತರ ಹರಳು ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳು ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ ಕೊಡ್ತೀರಾ ಅದುವೇ ಬಿಟ್ಟಿದ್ದು, ಪೌಡರ್ ಮಾಡ್ಕೊಟ್ಟು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ ನೀವು ರಾಗಿ ಹಿಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿ ಬಿಳಿಯಾಗ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್, ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ, ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಅದಕ್ಕೆ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ ಅದು ವಯಸ್ಸಾದವರಿಗಂತೂ
1: ತುಂಬಾ ಒಳ್ಳೆ.
0: ಬೆಲ್ಲದ ನೀರಲ್ಲೇ ಹಾಕಿ,
1: ಬೆಲ್ಲದ ನೀರಲ್ಲೇ
0: ಬೆಲ್ಲದ ಚೆನ್ನಾಗಿ ಕುದಿಸಿ ಅದನ್ನ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
1: ಗಂಜಿ ತರ ಮಾಡಿನೂ ಕುಡಿಬೋದಲ್ಲ ಮೇಡಮ್?
0: ಗಂಜಿನೂ ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ, ಈ ಉಂಡೆ ಮಾಡಿಟ್ರೆ ಒಂದೊಂದು ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು. ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ, ಬೆಲ್ಲ ಇರುತ್ತೆ, ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ಯಾವ್ದೇ ನಿಶಕ್ತಿ ಬರಲ್ಲ. ವಯಸ್ಸಾದವ್ರಿಗೆ ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡ್ದಾಗಲ್ಲ, ಕುತ್ಕೊಳ್ಳಕ್ಕೆ.
1: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ್ಲೂ ತುಂಬಾ ದಾಹ ಜಾಸ್ತಿ ಆಗ್ತಾ ಇದೆ ಮೇಡಮ್.
0: ಅದೇ ಪಾನೀಯ ಮಾಡ್ಕೋಬಹುದು,
1: ಅದೇ ಆ ತರ ಮಾಡ್ಕೊಂಡು.
0: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಕೋತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪು ಬರುತ್ತೆ.
1: ಹೌದು,
0: ಪುದೀನ ಸೊಪ್ಪನ ಸ್ವಲ್ಪ ತೊಳೆದು ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ ಒಂದೆರಡು ನಿಮಿಷ ಬಿಡಿ, ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದ್ ಬರುತ್ತೆ, ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರು ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ, ಅದು ಒಂಥರ ಸ್ಮೆಲ್ ಇರುತ್ತೆ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್, ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನು ಹಾಕೊಂಡ್ರೆ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
1: ತಗೊಳ್ಳಕ್ಕೂ ತುಂಬಾ ಇಷ್ಟಪಡ್ತಾರೆ
0: ತುಂಬಾ. ಅಲ್ಲ, ಅದೊಂಥರ ಸ್ಮೆಲ್, ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಹಾಕೋಬಹುದು ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
1: ಪ್ರೀತಿಯ ಕೇಳುಗರೆ, ಇದುವರೆಗೆ ಕೇಳಿದರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದರ ಬಗ್ಗೆ ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಮೇಡಮ್, ನನ್ನನ್ನು ಇಲ್ಲಿ ಕರೆಸಿ ಈ ತರ ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೂ ನಿಮ್ಮ ರೇಡಿಯೋ ಸ್ಟೇಷನ್ಗೂ ತುಂಬಾ ಧನ್ಯವಾದ.
1: ತುಂಬಾ ಸಂತೋಷ ಮೇಡಮ್, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.

ಆತ್ಮೀಯ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಳುಗರೆ, ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ಅಂಕುಶ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಒಂದಾದ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೌರ್ಯರು ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಆದರೆ ಕರ್ನಾಟಕದ ಇತಿಹಾಸ ನಿರ್ದಿಷ್ಟವಾಗಿ ಆರಂಭವಾಗುವುದು ಮೌರ್ಯರ ಆಳ್ವಿಕೆಯೊಂದಿಗೆ ಎಂಬುದು ನಮಗೆ ಸಿಕ್ಕಿರುವ ಕರ್ನಾಟಕದ ಹಲವು ಶಾಸನಗಳಿಂದ ಖಚಿತವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿಯಾದ ಅಶೋಕನು ಕರ್ನಾಟಕದ ಬಹುಭಾಗವನ್ನು ಆಳಿದ ಬ್ರಹ್ಮಗಿರಿ, ಸಿದ್ದಾಪುರ, ಜಂಟಿಗ, ರಾಮೇಶ್ವರ, ಸನ್ನತಿ ಮೊದಲಾದ ಸ್ಥಳಗಳಲ್ಲಿ ದೊರೆತ ಶಾಸನಗಳಿಂದ ತಿಳಿದುಬರುತ್ತದೆ. ಇದರಿಂದ ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಂದು ಭಾಗವಾಗಿರುವುದು ತಿಳಿದುಬರುತ್ತದೆ. ಮೊದಲ ಬಾರಿಗೆ ಭಾರತದಲ್ಲಿ ರಾಜಕೀಯ ಏಕತೆ ಸ್ಥಾಪಿಸಿ ಸಾಮ್ರಾಜ್ಯ ಕಟ್ಟಿ ಆಳಿದ ರಾಜವಂಶವಾಗಿದೆ. ಈ ವಂಶದ ಮೂಲ ಪುರುಷ ಚಂದ್ರಗುಪ್ತ ಮೌರ್ಯ. ಪ್ರಶಾಪು 325 ಸುಮಾರಿಗೆ ವಾಯುವ ಭಾರತದಲ್ಲಿ ತಳೆದೋರಿದ ವಿಪ್ಲವಕ್ಕೆ ನಾಯಕನಾಗಿದ್ದ. ಮಗಧದಲ್ಲಿ ನಂತರ ಆಡಳಿತವನ್ನು ಕಿತ್ತೊಗೆಯಲು ಗ್ರೀಕ್ ಸಾಮ್ರಾಟ ಅಲೆಕ್ಸಾಂಡರ್ನ ಸಹಾಯ ಸಹಕಾರ ಪಡೆಯುವ ಈತನ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಕಾರಣಾಂತರಗಳಿಂದ ನಂದರ ಮೇಲೆ ಕುಪಿತನಾಗಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಲು ಸಂಕಲ್ಪ ಮಾಡಿದ. ತಕ್ಷಶಿಲೆಯ ವಿಷ್ಣು ಶರ್ಮ ಅಥವಾ ಕೌಟಿಲ್ಯ ಚಂದ್ರಗುಪ್ತನಿಗೆ ನೆರವಾದ. ಪ್ರಶಾಪು 322 ಚಂದ್ರಗುಪ್ತ ಮಗಧ ಸಿಂಹಾಸನವೇರಿದ. ಕೌಟಿಲ್ಯ ಆತನ ಪ್ರಧಾನಿಯಾದ. ಪರ್ವತನೆಂಬ ಅರಸ ಇವರಿಗೆ ಸೇನಾ ಸಹಾಯ ನೀಡಿದನೆಂದು ವಿಶಾಖದತ್ತ ಮುದ್ರಾ ರಾಕ್ಷಸ ತಿಳಿಸುತ್ತದೆ. ಇನ್ನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಾಚೀನ ಭಾರತದ ಒಬ್ಬ ಪ್ರಸಿದ್ಧ ದೊರೆ, ಮೌರ್ಯ ಸಂತತಿಯ ಮೂಲ ಪುರುಷ. ಸಣ್ಣ ಪುಟ್ಟ ರಾಜ್ಯಗಳನ್ನು ಒಂದುಗೂಡಿಸಿ ನೆರೆಯ ಪ್ರದೇಶಗಳನ್ನು ಗೆದ್ದು ಸೇರಿಸಿಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇವನ ಕಾಲದಿಂದ ಭಾರತದ ಇತಿಹಾಸವನ್ನು ಕ್ರಮಬದ್ಧವಾಗಿ ಅರಿಯುವುದು ಸಾಧ್ಯ. ಚಂದ್ರಗುಪ್ತನ ಇತಿಹಾಸ ಭಾರತದ ರಾಜನೈತಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಐಕ್ಯದ

ಕೊರತೆಯಾಗಿದೆ. ಭಾರತವನ್ನು ಮ್ಯಾಸಿಡೋನಿಯಾರಿಂದ ಮುಕ್ತಗೊಳಿಸಿ ಅದರ ಬಹುಭಾಗವನ್ನು ರಾಜಕೀಯವಾಗಿ ಒಂದು ಆಡಳಿತಕ್ಕೆ ಒಳಪಡಿಸಿದ ಚಂದ್ರಗುಪ್ತನ ಸಾಧನೆ ಬಹಳ ದೊಡ್ಡದು. ಅವನಿಗೆ ಸಿಂಹಾಸನ ಪಿತ್ರಾರ್ಜಿತವಾಗಿ ಬಂದದ್ದಲ್ಲ. ಅವನ ಜನನ ಬಾಲ್ಯಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಮಗೆ ದೊರಕುವುದಿಲ್ಲ. ಅವನು ಬಡ ಸಂಸಾರದಲ್ಲಿ ಹುಟ್ಟಿದವನೆಂದು ಗ್ರೀಕ್ ಲೇಖಕ ಜಸ್ಟನ್ ಹೇಳುತ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಆತನ ತಾಯಿ ಅಲ್ಲಿಯ ಮುಖಂಡನೊಬ್ಬ ಮಗಳು ಮಯೂರ ಪೋಷಕರಿಂದ ಆ ಹಲ್ಲಿ ಕೂಡಿತ್ತು. ಅವನ ಜೀವನದ ಹೆಚ್ಚು ವಿವರಗಳು ಬ್ರಾಹ್ಮಣ ಮತ್ತು ಬೌದ್ಧ ಬರಹಗಳಿಂದ ತಿಳಿದುಬರುತ್ತದೆ. ಪುರಾಣಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿಯಿಲ್ಲ. ಕೌಟಿಲ್ಯನೆಂಬ ಬ್ರಾಹ್ಮಣ ನಂದರನ್ನು ಸಿಂಹಾಸನದಿಂದ ಉರುಳಿಸಿ ಚಂದ್ರಗುಪ್ತನನ್ನು ಅದರ ಮೇಲೆ ಕುಳ್ಳಿರಿಸಿದನೆಂದು ಅವು ಹೇಳುತ್ತವೆ. ಮುರ ಎಂಬ ಪುಲ್ಲಿಂಗ ನಾಮದಿಂದ ಮೌರ್ಯ ಆಗುವುದು ಸಾಧ್ಯ. ಬೌದ್ಧ ಬರಹೆಗಳ ಪ್ರಕಾರ ಚಂದ್ರಗುಪ್ತ ಕ್ಷತ್ರಿಯ, ಮೌರ್ಯ ವಂಶದವ. ಈ ಹೆಸರಿನ ವಂಶವೊಂದು ಬುದ್ಧನ ಕಾಲದಲ್ಲೂ ಇದ್ದದ್ದು ಖಚಿತ. ಚಂದ್ರಗುಪ್ತ ಈ ವಂಶದವನೆಂಬುದು ನಿಜವಿರಬಹುದೆಂದು ಕಾಣುತ್ತದೆ. ಚಂದ್ರಗುಪ್ತನ ತಂದೆ ಪಿಪ್ಪಲಿವನದ ರಾಜನಾಗಿದ್ದಾಗ ಯುದ್ಧವೊಂದರಲ್ಲಿ ಮರಣ ಹೊಂದಿದ. ಚಂದ್ರಗುಪ್ತನ ತಾಯಿ ದೂರದ ಪುಷ್ಪಪುರ ಅಥವಾ ಕುಸುಮಪುರ ಅಥವಾ ಪಾಟಲಿಪುತ್ರಕ್ಕೆ ಬಂದು ಆಶ್ರಯ ಪಡೆದಳು. ಚಂದ್ರಗುಪ್ತ ಹುಟ್ಟಿದ್ದು ಅಲ್ಲಿಯೇ. ಅಲ್ಲಿಗರ ನಡುವೆ ಬೆಳೆಯುತ್ತಿದ್ದ ಹುಡುಗನಿಂದ ಚಾಣಕ್ಯ ಆಕರ್ಷಿತನಾಗಿ ಅವನನ್ನು ತನ್ನ ಸ್ಥಳವಾದ ತಕ್ಷಶಿಲೆಗೆ ಕರೆದೊಯ್ದು ಸಕಲ ಕಲೆ ಶಾಸ್ತ್ರಗಳಲ್ಲಿ ಅವನನ್ನು ಪಾರಂಗತನನ್ನಾಗಿ ಮಾಡಿದ. ವಿದೇಶಿಯರ ಆಕ್ರಮಣದಿಂದ ದೇಶವನ್ನು ವಿಮೋಚನೆಗೊಳಿಸುವುದು ಚಾಣಕ್ಯನಿಗೆ ಅವಮಾನ ಮಾಡಿದ್ದ ನಂದ ದೊರೆಯ ದುರಾಡಳಿತದಿಂದ ಅದನ್ನು ಪಾರು ಮಾಡುವುದು ಅವನಿಗೆ ವಹಿಸಲಾಗದ ಕರ್ತವ್ಯ. ಚಾಣಕ್ಯನ ನೆರವಿನಿಂದ ಇವು ಈ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿದ. ಚಂದ್ರಗುಪ್ತ ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನನ್ನು ಸಂಧಿಸಿದ್ದನೆಂಬುದಾಗಿ ಕೆಲವು ಅಭಿಜಾತ ಕೃತಿಗಳು ಹೇಳುತ್ತವೆ. ಅವನಿಗೆ ಕೋಪ ಬರುವಂತೆ ಚಂದ್ರಗುಪ್ತ ವರ್ತಿಸಿದನೆಂದು, ಇವನನ್ನು ಕೊಳ್ಳಬೇಕೆಂದು ಅಲೆಕ್ಸಾಂಡರ್ ಆಜ್ಞೆ ನೀಡಿದನೆಂದು, ಚಂದ್ರಗುಪ್ತ ಅಲ್ಲಿಂದ ತಪ್ಪಿಸಿಕೊಂಡು ಹೋದನೆಂದು ಹೇಳಲಾಗಿದೆ. ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡಿ ರಕ್ತ ಚೆಲ್ಲಿದ ಪಂಜಾಬಿನ ಜನಪದಗಳ ಯುದ್ಧ ಶಕ್ತಿಗಳನ್ನು ಅವು ಸೂಕ್ತ ಸಂಘಟನೆ ಮತ್ತು ನಾಯಕತ್ವ ಇಲ್ಲದಿದ್ದರಿಂದ ಕುಸಿತು ಬಿದ್ದದ್ದನ್ನು ಚಂದ್ರಗುಪ್ತ ಅರಿತುಕೊಂಡಿದ್ದಿರಬೇಕು. ಇದು ಆತನ ಆನಂತರದ ಮಹತ್ ಕಾರ್ಯಕ್ಕೆ ಬುನಾದಿಯಾಗಿದ್ದಿರಬಹುದು. ತಾನು ಸಂಗ್ರಹಿಸಿದ ಸೈನ್ಯದ ನೆರವಿನಿಂದ ಮೊದಲು ಸಿಂಹಾಸನವೇರಿ ಆನಂತರ ಅಲೆಕ್ಸಾಂಡರ್ನ ಪ್ರಾಂತಾಧಿಕಾರಿಗಳೊಡನೆ ಹೋರಾಡಿ ಅವರನ್ನು ಸೋಲಿಸಿ ಹಲವರನ್ನು ಕೊಂದು ದೇಶವನ್ನು ವಿಮೋಚನಾಗೊಳಿಸಿದನೆಂದು ಜಸ್ಟಿನ್ ಹೇಳಿದ್ದಾನೆ. ಅವನು ಹೆಸರಿಸಿರುವ ಸಂದ್ರಕೋಟಸ್ ಎಂಬುವವನು ಚಂದ್ರಗುಪ್ತನೇ ಇರಬೇಕು. ಇದುವರೆಗೆ ಲಭ್ಯವಿರುವ ಎಲ್ಲಾ ಪುರಾವೆಗಳಿಂದ ಚಂದ್ರಗುಪ್ತ ಪ್ರಾಶಾಪು 324ರಲ್ಲಿ ಸಿಂಹಾಸವನ್ನೇರಿರಬಹುದೆಂದು ತಾತ್ಕಾಲಿಕವಾಗಿ ನಿರ್ಧರಿಸಬಹುದಾಗಿದೆ. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಒಡೆತನ ಸ್ಥಾಪಿಸಿದ ಮೇಲೆ ದೊರೆ ನಂದನ ದುರಾಡಳಿತವನ್ನು ಕೊನೆಗೊಳಿಸುವ ಕಾರ್ಯದಲ್ಲಿ ಚಂದ್ರಗುಪ್ತ ಉದ್ಯುಕ್ತನಾದನೆಂದು ಹೇಳಲಾಗಿದೆ. ಆದರೆ ಚಂದ್ರಗುಪ್ತ ಮಗಧ ರಾಜ್ಯವನ್ನು ಗೆದ್ದ ಬಗ್ಗೆ ಖಚಿತವಾದ ವಿವರಗಳು ಲಭ್ಯವಿಲ್ಲ. ಚಂದ್ರಗುಪ್ತ ಗಡಿ ಪ್ರದೇಶಗಳಿಂದ ಆರಂಭಿಸಿ ಆದಿಯಲ್ಲಿ ಹಲವು ರಾಷ್ಟ್ರಗಳನ್ನು ಜನಪದಗಳನ್ನು ಜಯಿಸಿದನೆಂದು, ಆದರೆ ತಾನು ಜಯಿಸಿದ ಪ್ರದೇಶಗಳ ತುದಿ ಭಾಗಗಳ ರಕ್ಷಣೆಗೆ ಸೈನ್ಯ ನೇಮಿಸಿಲ್ಲವಾದ್ದರಿಂದ ಅವು ಆಕ್ರಮಣಕ್ಕೊಳಗಾದುವೆಂದು ಬೌದ್ಧ ಸಂಪ್ರದಾಯದ ಬರವಣಿಗೆಗಳು ಹೇಳುತ್ತವೆ. ಕೊನೆಗೆ ಅವನು ಪಾಟಲಿಪುತ್ರವನ್ನು ಆಕ್ರಮಿಸಿ ದುರಾಡಳಿತದಿಂದ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದ ಧನನಂದನನ್ನು ಕೊಂದನೆಂದು ತಿಳಿಸುತ್ತವೆ. ಚಾಣಕ್ಯನೇ ಈ ಮಹಾಸಾಧನೆಯ ಕರ್ತೃವೆಂಬುದು ಬ್ರಾಹ್ಮಣ ಕೃತಿಗಳ ನಂಬಿಕೆ. ಚಂದ್ರಗುಪ್ತನ ಸಮರ ಚಾತುರ್ಯಕ್ಕೆ ಚಾಣಕ್ಯನ ರಾಜತಂತ್ರ ಸೇರಿಕೊಂಡಿತೆಂದು ಬಹುಶಃ ಹೇಳಬಹುದು. ಪಾಟಲಿಪುತ್ರದಲ್ಲಿ ಮೌರ್ಯರ ಆಳ್ವಿಕೆ ಆರಂಭವಾಯಿತು. ಕೌಟಿಲ್ಯನನ್ನು ಚಂದ್ರಗುಪ್ತ ತನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ನಂತರ ಸೈನ್ಯವನ್ನೆಲ್ಲ ಪಡೆದು ವಾಯುವ್ಯ ಸೈನ್ಯವನ್ನು ಅದಕ್ಕೆ ಸೇರಿಸಿ ಅದು ದಕ್ಷತೆಯಿಂದ ಕೂಡಿರುವಂತೆ ಮಾಡಿದ. ಈ ಸೈನ್ಯದ ಸಹಾಯದಿಂದ ಕೆಲವೇ ವರ್ಷಗಳಲ್ಲಿ ಅವನು ಸಾಮ್ರಾಜ್ಯ ವಿಸ್ತರಿಸಿದ. ಅವನ ವಿಜಯಗಳಿಗೆ ಮುಖ್ಯವಾಗಿ ಅವನ ಪ್ರತಿಭೆಯೇ ಕಾರಣವಾಗಿತ್ತು. ಅವನು ಸ್ಥಾಪಿಸಿದ ಸಾಮ್ರಾಜ್ಯ ಇಂದಿನ ರಾಜ್ಯಗಳಿಗಿಂತ ವಿಸ್ತಾರವಾಗಿತ್ತು.
ರಾಜ್ಯ ವಿಸ್ತರಣಾ ಕಾರ್ಯ ಮುಗಿದ ಮೇಲೆ ಸಂಘಟನೆಯ ಕೆಲ ಆರಂಭವಾಯಿತು. ಕೌಟಿಲ್ಯ ಉತ್ತಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದ. ಅದರಲ್ಲಿ ಅಧಿಕಾರವೆಲ್ಲ ರಾಜನಲ್ಲಿಯೇ ಕೇಂದ್ರೀಕೃತವಾಗಿತ್ತು. ಭಾರತ ಇಂದಿನಂತೆ ಅಂತರ್ಯುದ್ಧಗಳಿಗೆ ಒಳಗಾದ ಸಣ್ಣ ಸಣ್ಣ ರಾಜ್ಯಗಳಿಂದ ಕೂಡಿರಲಿಲ್ಲ. ಅದರ ಬದಲು ಏಕತೆಯಿಂದ ಕೂಡಿದ ದಕ್ಷ ರಾಜ್ಯವಾಗಿದ್ದು ಪರಕೀಯರ ದಾಳಿಯನ್ನು ಎದುರಿಸುವ ಶಕ್ತಿ ಹೊಂದಿತ್ತು. ಅಲೆಕ್ಸಾಂಡರ್ ಮರಣ ನಂತರ ಅವನ ದಳಪತಿಗಳಲ್ಲಿ ಒಬ್ಬನಾದ ಸೆಲ್ಯೂಕಸ್ ತನ್ನ ವೈರಿಗಳ ಮೇಲೆ ಜಯಗಳಿಸಿ ಅಲೆಕ್ಸಾಂಡರ್ನ ಸಾಮ್ರಾಜ್ಯದ ಪೂರ್ವ ಭಾಗಗಳಲ್ಲಿ ಅಲವನ್ನು ಗೆದ್ದು ಪ್ರಬಲನಾಗಿ ಅಲೆಕ್ಸಾಂಡರ್ ಭಾರತದಲ್ಲಿ ಆಕ್ರಮಿಸಿಕೊಂಡಿದ್ದು ಕೈತಪ್ಪಿ ಹೋಗಿದ್ದ ಪ್ರದೇಶಗಳನ್ನು ಹಿಂದಕ್ಕೆ ಪಡೆಯುವ ಉದ್ದೇಶದಿಂದ ರಾಶಾಪು 305 ಭಾರತದ ಮೇಲೆ ದಾಳಿ ಮಾಡಿದ. ಸೆಲ್ಯೂಕಸ್ನಿಗೂ ಚಂದ್ರಗುಪ್ತ ಮೌರ್ಯನಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಚಂದ್ರಗುಪ್ತ ಸೆಲ್ಯೂಕಸ್ನನ್ನು ಪೂರ್ಣವಾಗಿ ಸೋಲಿಸಿದ. ಸೆಲ್ಯೂಕಸ್ ಒಪ್ಪಂದ ಮಾಡಿಕೊಂಡು ಏರಿಯಾ, ಅರಾಕೋಸಿಯ, ಪರೋಪನಿ ಸಿಡಿ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಒಪ್ಪಿಸಬೇಕಾಯಿತು. ಈಗಿನ ಹೆರಾತ್, ಕಾಂದಾಹರ್ ಮತ್ತು ಕಾಬುಲ್ಗಳು ಅವುಗಳ ರಾಜಧಾನಿಗಳಾಗಿದ್ದುವು. ಬಲೂಚಿಸ್ತಾನ ಕೆಲವು ಭಾಗಗಳು ಚಂದ್ರಗುಪ್ತನ ವಶವಾಗಿದ್ದಿರಬೇಕು. ಪ್ರತಿಯಾಗಿ ಚಂದ್ರಗುಪ್ತ ಅವನಿಗೆ 500 ಯುದ್ಧದ ಹಾನಿಗಳನ್ನು ಕೊಟ್ಟ. ಅವರಿಬ್ಬರ ನಡುವೆ ವಿವಾಹ ಬಾಂಧವ್ಯ ಬೆಳೆಯಿತು. ಸೆಲ್ಯೂಕಸ್ನ ಮಗಳನ್ನು ಚಂದ್ರಗುಪ್ತ ಮದುವೆಯಾದನೆಂದು ಭಾವಿಸಲಾಗಿದೆ. ಇವರಿಬ್ಬರ ಸಖ್ಯದ ಗುರುತಿಗಾಗಿ ಮೆಗಾಸ್ಥಾನಿಸ್ ಎಂಬ ರಾಯಭಾರಿಯನ್ನು ಸೆಲ್ಯೂಕಸ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಮೆಗಾಸ್ಥಾನಿಸ್ ಪಾಟಲಿಪುತ್ರದಲ್ಲಿ ಬಹಳ ಕಾಲ ಇದ್ದ. ಭಾರತದ ಬಗ್ಗೆ ಪುಸ್ತಕವೊಂದನ್ನು ಬರೆದ. ಅದರ ಹಲವು ಭಾಗಗಳು ಇತರ ಲೇಖಕರಿಂದ ದೀರ್ಘವಾಗಿ ಉದ್ಧೃತವಾಗಿವೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತೆಂಬುದು ನಿಸ್ಸಂದೇಹ. 600,000 ಜನರಿಂದ ಕೂಡಿದ ಇವನ ಸೇನೆ ಇಡೀ ಭಾರತವನ್ನು ಗೆದ್ದಿತೆಂದು ಪ್ಲೂಟಾರ್ಕ್ ಹೇಳಿದ್ದಾನೆ. ಇವನ ಸಾಮ್ರಾಜ್ಯದ ವಿಸ್ತಾರವೆಷ್ಟಿತ್ತೆಂಬುದು ಪರೋಕ್ಷವಾದ ಮಾಹಿತಿಗಳಿಂದ ಗೊತ್ತಾಗುತ್ತದೆ. ಇವನ ಮೊಮ್ಮಗನಾದ ಅಶೋಕ ಕಲಿಂಗವೊಂದನ್ನು ಬಿಟ್ಟು ಬೇರೆ ಯಾವ ಪ್ರದೇಶವನ್ನು ಗೆದ್ದಂತೆ ಕಾಣುವುದಿಲ್ಲ. ಬಿಂದುಸಾರ ಯಾವುದೇ ನೆಲವನ್ನು ಗೆದ್ದ ಬಗ್ಗೆ ಉಲ್ಲೇಖಗಳಿಲ್ಲ. ಅಶೋಕ ಬಹುತೇಕ ಚಂದ್ರಗುಪ್ತ ನೆಲವನ್ನೇ ಆಳುತ್ತಿದ್ದನೆಂಬುದು ಸ್ಪಷ್ಟ. ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ವಾಯುವ್ಯದಲ್ಲಿ ಪರ್ಷಿಯದ ಎಲ್ಲೆಯವರೆಗೂ ಅವನ ಸಾಮ್ರಾಜ್ಯ ಹಬ್ಬಿತ್ತು. ವಂಬಮೌರಿಯರು ದಕ್ಷಿಣದ ಮೇಲೆ ದಂಡೆತ್ತಿ ಬಂದಿದ್ದರೆಂದು ಕೆಲವು ತಮಿಳು ಕೃತಿಗಳಲ್ಲಿ ಹೇಳಲಾಗಿದೆ. ಇವರು ಚಂದ್ರಗುಪ್ತ ಸೇನೆಯ ಜನರೇ ಇರಬೇಕು. ತಿನ್ನವೆಲ್ಲಿ ಜಿಲ್ಲೆಯವರೆಗೂ ಇವನ ಸೇನೆ ಬಂದಿತ್ತೆಂದು ಹೇಳಲಾಗಿದೆ. 1 ರುದ್ರದಾಮನ ಜನಗಣ ಶಾಸನದ ಪ್ರಕಾರ ಸೌರಾಷ್ಟ್ರ ಚಂದ್ರಗುಪ್ತ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. ಅದನ್ನು ಪುಷ್ಯಗುಪ್ತನೆಂಬ ಪ್ರಾಂತ್ಯಾಧಿಕಾರಿ ಆಳುತ್ತಿದ್ದ. ಚಂದ್ರಗುಪ್ತ ತನ್ನ ಜೀವಮಾನದ ಉಳಿದ ಬಹುಭಾಗವನ್ನು ಜೈತ ಯಾತ್ರೆಯಲ್ಲಿ ಮತ್ತು ಸಾಮ್ರಾಜ್ಯ ಸಂಘಟನೆಯಲ್ಲಿ ಕಳೆದ. ಅವನು ಪ್ರಾಶಾಪು 300 ಆಳಿರಬೇಕು. ಆ ಬಗ್ಗೆ ವಿವರಗಳು ದೊರಕುವುದಿಲ್ಲ. ಚಂದ್ರಗುಪ್ತ ಜೈನ ಧರ್ಮವನ್ನು ಅವಲಂಬಿಸಿ ಎಲ್ಲ ಭೋಗ ಭಾಗ್ಯಗಳನ್ನು ತ್ಯಜಿಸಿ ರಾಜ್ಯವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಗುರುವಾದ ಭದ್ರಬಾಹುವಿನೊಡನೆ ಶ್ರವಣ ಬೆಳಗೊಳಕ್ಕೆ ಬಂದು ಉಪವಾಸ ಮಾಡಿ ದೇಹತ್ಯಾಗ ಮಾಡಿದನೆಂದು ಜೈನರ ನಂಬಿಕೆ. ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ವಿಶಾಲ ನಗರವಾಗಿತ್ತು. ಅದರ ಮಧ್ಯೆ ಸುಂದರವಾದ ಉಪವನಗಳಿಂದ ಆವೃತ್ತವಾದ ಅರಮನೆ ಇತ್ತು. ಇನ್ನು ರಾಜ್ಯಭಾರದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಚಂದ್ರಗುಪ್ತ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಳಲು ಸುಲಭವಾಗುವಂತೆ ಅದನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಿದ್ದ. ಪೂರ್ವ ಮತ್ತು ಮಧ್ಯಭಾಗಗಳನ್ನು ನೇರವಾಗಿ ಅವನೇ ಆಳುತ್ತಿದ್ದ. ಗ್ರಾಮಾಡಳಿತ ಗ್ರಾಮಸಭೆಯಿಂದ ನಡೆಯುತ್ತಿತ್ತು. ಬಹಳ ಮಟ್ಟಿಗೆ ಅಧಿಕಾರದ ವಿಕೇಂದ್ರೀಕರಣ ಜಾರಿಯಲ್ಲಿತ್ತು. ಸಚಿವರುಗಳಿಂದ ಕೂಡಿದ ಮಂತ್ರಿ ಪರಿಷತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕವಾಗಿತ್ತು. ಗೂಢಾಚಾರರ ಮೂಲಕ ದೇಶದ ಆಗುಹೋಗುಗಳನ್ನು ರಾಜ ತಿಳಿಯುತ್ತಿದ್ದ. ಮೆಗಾಸ್ಥಾನಿಸ್ ತಲೆಯ ಆಡಳಿತ, ಅದರಲ್ಲೂ ಪಾಟಲಿಪುತ್ರದ ಪೌರಾಡಳಿತದ ವಿಷಯವಾಗಿ ವಿಶೇಷ ಮಾಹಿತಿ ಕೊಟ್ಟಿದ್ದಾನೆ. ಅದರ ಆಡಳಿತ ಆಧುನಿಕ ಪೌರಸಭೆಯ ಆಡಳಿತದಂತಿತ್ತು. ನಗರ ಪಾಲಕನ ನೇತೃತ್ವದಲ್ಲಿ 5 ಸದಸ್ಯರ 6 ಸಮಿತಿಗಳಿದ್ದವು.
ಪ್ರತಿ ಸಮಿತಿಗೂ ಒಂದೊಂದು ಕೆಲಸವನ್ನು ವಹಿಸಲಾಗಿತ್ತು. ಮೊದಲ ಸಮಿತಿ ನಗರದ ಔದ್ಯೋಗಿಕ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿತ್ತು. ಎರಡನೇ ಸಮಿತಿ ನಗರದ ವಿದೇಶಿಯರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿತ್ತು. ಜನನ ಮರಣ ದಾಖಲೆಗಳನ್ನು ಇಡುವುದು ಮೂರನೆಯದರ ಕೆಲಸ. ನಾಲ್ಕನೆಯದು ವ್ಯಾಪಾರದ ತೂಕ ಮತ್ತು ಅಳತೆಗಳನ್ನು ನೋಡಿಕೊಳ್ಳುತ್ತಿತ್ತು. ಐದನೆಯದು ಕೈಗಾರಿಕಾ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ನೋಡಿಕೊಳ್ಳುತ್ತಿತ್ತು. ಮಾರಾಟವಾದ ಸರಕುಗಳ ಬೆಲೆಯ ಹತ್ತನೆಯ ಒಂದು ಭಾಗವನ್ನು ವಸೂಲು ಮಾಡುವುದು ಆರನೇ ಸಮಿತಿಯ ಕಾರ್ಯಭಾರ. ಲೋಕೋಪಯೋಗಿ ಕೆಲಸಗಳು, ಮಾರುಕಟ್ಟೆ, ಬಂದರು, ದೇವಸ್ಥಾನಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಇತ್ತು. ರಕ್ಷಾಡಳಿತವು ಉತ್ತಮವಾಗಿತ್ತು. ಉತ್ತಮ ತರಬೇತಿ ಪಡೆದು ದಕ್ಷತೆಯಿಂದ ಕೂಡಿದ್ದ ಸೈನ್ಯವಿತ್ತು. ಸೈನ್ಯದಲ್ಲಿ 6 ಲಕ್ಷ ಸೈನಿಕರು, 30,000 ಕುದುರೆಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದುವು. ರಾಜನೇ ಸೈನ್ಯದ ಮುಖ್ಯ ನಾಯಕನಾಗಿದ್ದ. ಅದರ ಆಡಳಿತ ಹತೋಟಿ 30,000 ಜನರ ಕಚೇರಿಯ ಹೊಣೆ. ಅದರಲ್ಲೂ 6 ಮಂಡಳಿಗಳಿದ್ದುವು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯ. ಉದ್ಯೋಗಗಳು, ಗಣಿ ಕಾಡುಗಳ ಮೇಲೆ ತೆರಿಗೆ ಮತ್ತು ಸಾಮಂತರ ರಾಜರ ಕಪ್ಪ ಕಾಣಿಕೆಗಳು ಇತರ ಆದಾಯಗಳು. ಅವುಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಸಮಹರ್ಥ ಎಂಬ ಅಧಿಕಾರಿ ಇದ್ದ. ಚಂದ್ರಗುಪ್ತ ಮೌರ್ಯ ವ್ಯವಸಾಯಕ್ಕೆ ಪ್ರೋತ್ಸಾಹ ನೀಡಿದ. ಅವನ ಆಸ್ಥಾನದ ವೈಭವವನ್ನು ಅರಮನೆಯನ್ನು ಮೆಗಸ್ಥಾನಿಸ್ ವಿವರಿಸಿದ್ದಾನೆ. ಉದ್ಯಾನಗಳಲ್ಲಿ ನವಿಲುಗಳು, ಇತರ ಹಲವು ಪಕ್ಷಿಗಳು ಇದ್ದುವು. ಅರಮನೆಯ ತಟಾಕಗಳಲ್ಲಿ ಬಣ್ಣ ಬಣ್ಣದ ಮೀನುಗಳಿದ್ದವು. ಗ್ರೀಕ್ ಚರಿತ್ರಕಾರರು ಸಾಮಾನ್ಯ ಜನಗಳ ಜೀವನದ ವಿಚಾರವಾಗಿಯೂ ಕೆಲವು ಮಾಹಿತಿ ಒದಗಿಸಿದ್ದಾರೆ. ರಾಜ್ಯ ಸುಭಿಕ್ಷದಂತಿತ್ತು. ಜನರಲ್ಲಿ ನೆಮ್ಮದಿ ಇತ್ತು. ಅವರು ಕುಶಲ ಕಲೆ ಮತ್ತು ಇತರ ಉದ್ಯೋಗಗಳಲ್ಲಿ ಪರಿಶ್ರಮ ಹೊಂದಿದ್ದವರಾಗಿದ್ದರು. ಜನ ಪ್ರಾಮಾಣಿಕರಾಗಿದ್ದರು. ಕಳ್ಳತನ ಮತ್ತು ದರೋಡೆಗಳು ವಿರಳವಾಗಿದ್ದವು. ಜನತೆಯ ರಕ್ಷಣೆಗಾಗಿ ಒಂದು ಪೊಲೀಸ್ ಪಡೆ ಇತ್ತು. ದಂಡ ನೀತಿ ಕಠಿಣವಾಗಿತ್ತು. ಕೆಳಗರೆ, ಇದುವರೆಗೂ ಮೌರ್ಯ ಸಾಮ್ರಾಜ್ಯದ ಅರಸರಲ್ಲಿ ಒಬ್ಬರಾದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಂಡರಲ್ಲವೇ? ಇದೇ ರೀತಿಯಾದ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ನೀವು ಕೇಳ್ತಾ ಇದ್ದೀರಾ ನಮ್ಮ ಧ್ವನಿ 90.4 MHz ನಲ್ಲಿ. ಧನ್ಯವಾದಗಳು.

0: Hello friends, you are listening to Nama Duani Samudaya Radio Station, Budi Kota, 90.4 MHz. For more information, contact 08153256999.
1: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬುದ್ಧಿ.

0: ஆரம்பம் பத்மதி. ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳುಗರೆ, ಇವತ್ತಿನ ದಿನ ಕೋಲಾರ ಜಿಲ್ಲೆ ಪಕ್ಷಿಯ ನೋಟದ ಭಾಗ 2 ಸಂಚಿಕೆಯ ಸಂದರ್ಶನದ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಮತಿ ಮಂಜುಳಾ ಭೀಮರಾಮ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ, ರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ. ಅದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ನಿಮಗೆ ಹೇಳ್ಬಿಡ್ತೀನಿ, ಇವತ್ತು ನಮ್ ಕೋಲಾರಕ್ಕೆ ಸಂಬಂಧಿಸಿದ್ದಲ್ಲ, ಆದ್ರೂ ಒಂದು ಹೇಳ್ತೀನಿ.
0: ಹೌದು,
1: ಅಲ್ಬಟ್ರಾಸ್ ಅಂತ ಅದರ ಹೆಸರು, ಗಲ್ ಅಂತ ಹೇಳ್ತಾರೆ. ಅದು ಸುಮಾರು 7,000 kilometers ದೂರದಿಂದ ಬರುತ್ತೆ ನಮ್ಮ
0: ಭಾರತಕ್ಕೆ
1: ಕಡಲ ತೀರ. ಅದು ಬಂದ ಮೇಲೆ ಇಲ್ಲಿ ಕಡಲ ತೀರದಲ್ಲಿ ಅದರದ್ದು ವಾಸ, ಮೀನು ಏಡಿ ಆ ತರದ್ದೆಲ್ಲ ತಿಂದು ಬದುಕುವಂತಹದ್ದು. ತನ್ನ ಮರಿಗಳನ್ನ ದಡದಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಮಧ್ಯೆ ಮರಿಗಳನ್ನ ಮಾಡುತ್ತೆ. ಮಾಡಿ ಆ ಮರಿಗಳು ಓಡಾಡಲಿಕ್ಕಿರುವಾಗಿ ತನ್ನ ಆಹಾರವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಆದ ತಕ್ಷಣ ತಂದೆ ತಾಯಿ ಇಬ್ರು ಹೊರಟೋಗ್ಬಿಡ್ತವೆ. ಅಂದ್ರೆ ಕಾಡಿನ ಮುಖಾಂತರ ಹೋಗಲ್ಲ, ಅವು ಸಾಗರದ ಮೇಲೇನೆ ಹೋಗೋದು
0: ಆ ಪಕ್ಷಿ.
1: ಆ ಪಕ್ಷಿ ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ರೆ ಹಾರ್ಲಿಕ್ಕೆ 600-700 kilometers ವರೆಗೆ ರೆಕ್ಕೆ ಬಡಿಯೋದಿಲ್ಲ, ಅದು
0: ಮುಕ್ತನೇ ಇರುತ್ತೆ.
1: ಹೌದು, ಅದರ ದೇಹದ 10 times ದೊಡ್ಡದು ರೆಕ್ಕೆ ಅದರದ್ದು. 600-700 kilometers ರೆಕ್ಕೆ ಬಡಿದ ಹಾಗೆ ಹಾರುತ್ತೆ. ಇನ್ನೊಂದು, ತಾನು ಹೊರಟ ಪ್ರದೇಶದಿಂದ ತಾನು ತಲುಪುವ ಪ್ರದೇಶದವರೆಗೂ ಎಲ್ಲಿಯೂ ಆಹಾರ ತಗೊಳ್ಳಲ್ಲ, ಅದ್ರದ್ದು ವಿಶೇಷತೆ. ಅಲ್ಲಿ ಹೋಗಿ ತಲುಪುತ್ತೆ ಅದು, ಆಮೇಲೆ ಈ ಮರಿಗಳು ಹಾರ್ಕೊಂಡು ಹೋಗ್ತವೆ. ಹೇಗೆ ಅವು ತನ್ನ ತಂದೆ ತಾಯಿಯನ್ನೇ ಹುಡ್ಕೊಂಡು ಹೋಗ್ತವೆ?
0: ಹೌದು, ಇದು ಒಂದು ವಿಸ್ಮಯ. ಹೌದು ಮೇಡಮ್,
1: ಅಲ್ವಾ, ಅದೇ ದಾರಿನಲ್ಲಿ ಹೋಗ್ತವೆ ಇವು. ಅಂದ್ರೆ ಅದ್ರದೊಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ ವಾತಾವರಣದಲ್ಲಿ ಹಾರುವಾಗ, ಅದನ್ನ ಅನುಸರಿಸಿಕೊಂಡು ಇವು ಹೋಗಿ ತನ್ನ ತಂದೆ ತಾಯಿಯನ್ನ ಮುಟ್ತವೆ.
0: ಇದು ವಿಶೇಷತೆ ಆಗಿರುತ್ತೆ.
1: ಹೌದು, ಮತ್ತೆ ವಾಪಸ್ ಮುಂದಿನ ವರ್ಷ ಬರ್ತವೆ. ಅಂದ್ರೆ ಅವು ತಂದೆ ತಾಯಿ ಏಕಪತ್ನಿ ಏಕಪತಿ ಇರುವಂತ ಸ್ಥಳವು ಆತರ. ಕೆಲವು ಪಕ್ಷಿಗಳಲ್ಲಿ ಹಾಗೆ ಇದ್ದಾವೆ. ಸೊ ಹಾಗಾಗಿ ಆತರ ವಿಶೇಷವಾದಂತ ನೋಡ್ಲಿಕ್ಕೆ ತುಂಬಾ ಖುಷಿ ಆಗತ್ತ ಅಲ್ಲ.
0: ಹೌದು, ಯಾಕಂದ್ರೆ ಅವುಗಳ ವಿಸ್ಮಯ ತಿಳ್ಕೊಳ್ತಾ ಹೋದಾಗ ನಮ್ಮ ಒಂದು ಜ್ಞಾನ ಸಹ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಒಂದು ಜೀವನದ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ.
1: ಹೌದು ಹೌದು, ಹಾಗೆ ತುಂಬಾ ಪಕ್ಷಿಗಳಲ್ಲಿ ಆತರ ವಲಸೆ ಬಂದ ಪಕ್ಷಿಗಳೆಲ್ಲ ಇರುವಂತಹ ಕಡೆ ನಾವ್ ಒಂದ್ ರೀತಿ ಪ್ರಾಕೃತಿಕ ಸಮತೋಲನ ಇದೆ ಅಂತಲೇ ನಾವ್ ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತಹ ಪಕ್ಷಿ ಇದು.
0: ಹೌದು,
1: ಇದರಲ್ಲಿ 7-8 ಪ್ರಭೇದದ ಬಣ್ಣದ ಸುಂದರವಾದ ಪಕ್ಷಿ ಅಂದ್ರೆ ಮಿಂಚುಳ್ಳಿ. ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ ಇದು ಒಂದೇ ಇರೋದು, ಜಂಟಿಯಾಗಿ ಯಾವತ್ತೂ ಇರೋದಿಲ್ಲ, ಒಂದೊಂದೇ.
0: ಹೌದು, ತಾವ್ ಹೇಳಿದಂಗ ನನ್ಗೆ ಈಗ ನೆನಪಾಗ್ತದೆ, ನಾನು ಸಹ ನಮ್ಮ ಒಂದು ತಮ್ಮತ್ತ ವಾತಾವರಣದಲ್ಲಿ ನೋಡಿದೀನಿ, ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಟ್ ಒಂದೇ ಒಂದ್ ಪಕ್ಷಿ ಇರುತ್ತೆ. ನೀವ್ ಹೇಳಿದಾಗ ನನಗೂ ನೆನಪಾಯ್ತು.
1: ಇದು ಒಂದ್ 20 feet ಮೇಲೆ ಹಾರುತ್ತೆ ತನ್ನ ಆಹಾರ ಉಳ್ಕೊಳಕ್ಕೆ, ಮೀನೇ ಅದು ತಿನ್ನೋದು. ಅದು ಇದ್ದ ಕಡೆ ನೀರು ಶುದ್ಧವಾಗಿದೆ ಅಂತಲೇ ಅರ್ಥ, ಅದು ಕೆಸರು ಪಸರು ಇರೋ ಕಡೆ ಎಲ್ಲ ಹೋಗೋದಿಲ್ಲ ಮಿಂಚುಳ್ಳಿ. 20 feet ಮೇಲೆ ಹಾರಿ ಅದು ಬೇಟೆ ಆಡಿ ಹಿಡ್ಕೊಂಡ್ಬಿಟ್ಟು ಮೀನನ್ನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ ಅದು, ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ,
0: ಹಿಡಿದು
1: ಒಂದು ಮರದ ಹತ್ರನೋ ತಂತಿ ಮೇಲೋ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಇಡೀ ನುಂಗಿ ಇಡೀ ಕತ್ತನ್ನ ತಿರುಗಿಸುತ್ತ ಅದು ತನ್ನ ದೇಹ, ಒಂದ್ ರೌಂಡ್ ಸರ್ಕಲ್ ತರ ಸುತ್ತಬಿಟ್ಟು ಆಮೇಲೆ ನೀರೆಲ್ಲ ಕೊಡ್ಕೊಂಡ್ಬಿಟ್ಟು ಹೊರಟೋಗ್ಬಿಡ್ತದೆ. ಇದು ಇದರ ವಿಶೇಷತೆ, ಮಿಂಚುಳ್ಳಿ ಎಲ್ಲಿದೆಯೋ ಅಲ್ಲಿ ನೀರು ಶುದ್ಧವಾಗಿದೆ. ಇನ್ನೊಂದೇನು ಅಂದ್ರೆ, ನಮ್ಮ ಕೋಲಾರದವ್ರು ನಂಬಿರೋದು ಮಿಂಚುಳ್ಳಿ ನಮ್ಮ ಹೊಲಕ್ಕೆ ಈ ವರ್ಷ ಬಂದಿದೆ ಅಂದ್ರೆ ನಮ್ಮ ಬೆಳೆ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ಇವರು. ಅದಕ್ಕೇನ್ ಮಾಡ್ತಾರೆ, ಆ ಮಿಂಚುಳ್ಳಿ ಬರ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ತಾರೆ ಇಲ್ಲಿ ಜನಗಳು. ಅದಕ್ಕೇನ್ ಬೇಕೋ ಅಂತದ್ದು, ಮೀನನ್ನು ಇಡಬಹುದು ಅಥವಾ ನೀರನ್ನು ಇಡಬಹುದು, ಆತರ ಎಲ್ಲ ಮಾಡ್ತಾರೆ. ಅದು ಒಂದು ಇದು ಅಂದ್ರೆ ಆಯಾ ಊರಿನ ಪದ್ಧತಿಯ ಪ್ರಕಾರ ಅಂತ ನಡೀತದೆ. ಅದು ಕೂಡ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಒಂದು ರೀತಿ ಅಂತ
0: ಹೇಳ್ತಾರೆ.
1: ಹಿಂದೆಲ್ಲ ಏನ್ ಮಾಡ್ತಿದ್ರು, ದೇವರ ವನ ಅಂತ ಮಾಡ್ತಿದ್ರು, ಪವಿತ್ರ ವನ ಅಂತ ಮಾಡ್ತಿದ್ರು, ನಾಗವನ ಅಂತ ಬೆಳೆಸ್ತಿದ್ರು. ಇವೆಲ್ಲವೂ ಕೂಡ ಈ ಪ್ರಾಣಿ ಪಶು ಪಕ್ಷಿಗಳನ್ನ ಉಳಿಸ್ಲಿಕ್ಕೋಸ್ಕರವಾಗಿಯೇ ಅವುಗಳನ್ನ ಮಾಡಿತ್ತು.
0: ಹೌದು, ಪ್ರತಿ ಊರಿನ ಸುತ್ತಮುತ್ತ ಇದ್ದೇ ಇರ್ತಾ ಇತ್ತು.
1: ಹೌದು, ಒಂದು ಪವಿತ್ರ ವನ ಅಂದ್ರೆ ಅಲ್ಲಿ ಯಾರು ಮನುಷ್ಯರು ಹೋಗ್ತಾ ಇರ್ಲಿಲ್ಲ, ಬರೀ ಅಲ್ಲಿ ಪ್ರಾಣಿ ಪಕ್ಷಿ ಹಾವು ಇವು ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಿತ್ತು ಅಂತ ಒಂದು.
0: ಹೌದು,
1: ಅಂದ್ರೆ ಪ್ರಾಕೃತಿಕವಾಗಿ ಸಮತೋಲವನ್ನ ಕಾಪಾಡ್ಲಿಕ್ಕೋಸ್ಕರ ಈ ನಾಗಬನಗಳು, ಪವಿತ್ರ ಬನಗಳು, ಕಾಡು ಅಂದ್ರೆ ದೇವರ ಕಾಡು ಈ ತರ ಎಲ್ಲ ಬಂತು.
0: ಹೌದು,
1: ಈಗ ಅವೆಲ್ಲ ಹೋಗಿ ಬಿಟ್ಟಿದಾವೆ, ಎಲ್ಲೂ ಕಾಣೋದೇ ಇಲ್ಲ.
0: ಎಲ್ಲಿ ಸ್ವಲ್ಪ ಜಾಗ ಸಿಕ್ಕುತ್ತೆ ಅದನ್ನ ಬಳಸ್ಕೊಳ್ತಾರೆ. ಹೌದು,
1: ಹೌದು ಆ ತರದ್ದು. ಇನ್ನೊಂದು ಜೌಗು ಪಕ್ಷಿ ಅಂತ ಇದೆ, ನಮ್ಮಲ್ಲೂ ಇದೆ, ಕೋಲಾರದಲ್ಲೂ ಇದೆ. ಎಲ್ಲಿ ನೀರು ತುಂಬಾ ಕೆಸರು ಕೆಸರು ತರ ಇರುತ್ತೆ ನೋಡ್ರಿ, ಲ್ಯಾಟ್ರೈಟ್ ಸಾಯಿಲ್ ಅಂತೀವಿ ಅದನ್ನ, ಅಲ್ಲಿ ಆ ಪಕ್ಷಿ ನೀರನ್ನೆಲ್ಲ ಕುಡಿತದೆ, ಆ ಮಣ್ಣನ್ನ ಮತ್ತೆ ಫಲವತ್ತಾಗಿ ಮಾಡುತ್ತದೆ. ಇದು ಜೌಗು ಪಕ್ಷಿ ಅಂತ. ಅದು
0: ಎಲ್ಲಿ ಜೌಗು ಪ್ರದೇಶ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ.
1: ಹೌದು, ಅಲ್ಲಿ ಇರ್ತದೆ ನೋಡಿ ಕೆಲವು ಪಕ್ಷಿಗಳ ಕೆಸರಲ್ಲಿ. ಹಾಗೆ ನೀವು ಇನ್ನೊಂದು ನೋಡಿರ್ತೀರ, ಕೆಸರಿನಲ್ಲಿ ಬಿಳಿ ಕೊಕ್ಕರೆ ತರ ಇರ್ತದೆ, ಕೊಕ್ಕರೆ ಅಲ್ಲ ಅದು, ಬಟ್ ಕೊಕ್ಕರೆ ತರ ಇರುತ್ತೆ, ಬಿಳಿದು ಕಪ್ಪುದು, ಅದರಲ್ಲಿ ವಿವಿಧ ಬಣ್ಣಗಳೆಲ್ಲ ಇರ್ತದೆ. ಅವೆಲ್ಲವೂ ಸಹ ಆ ನೀರನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತವೆ ಅವೆಲ್ಲ.
0: ಸೊ
1: ಹಾಗಾಗಿ ಜಲಚರಗಳು ಬೇಕು ನಮಗೆ, ಹಾರಾಡುವ ಪಕ್ಷಿಗಳು ಬೇಕು, ಓಡುವ ಪಕ್ಷಿಗಳು ಕೂಡ ಬೇಕು, ಇರಬೇಕು ನಮ್ಮ ಜೊತೆಯಲ್ಲಿ.
0: ಯಾಕಂದ್ರೆ ಪ್ರತಿಯೊಂದು ಪಕ್ಷಿಯ ಕೊಡುಗೆ ತುಂಬಾ ಅಪಾರವಾದದ್ದು ನಮಗೆ.
1: ಹೌದು, ಎಲ್ಲ ರೀತಿನಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಅವುಗಳು ಏನ್ ವಾಸ ಮಾಡ್ತೀವೋ ಅಲ್ಲೆಲ್ಲ ಅವು ತನ್ನಷ್ಟಕ್ಕಾನೇ ಪ್ರಕೃತಿಯಲ್ಲಿ ಸಮತೋಲನ ಆಗುವ ರೀತಿಯಲ್ಲೇ ನಡ್ಕೊಳ್ತಾವ.
0: ಹೌದು,
1: ಹಾಗಾಗಿ ಅವುಗಳ ಪಕ್ಷಿ ಧ್ವನಿ ಇರಬಹುದು, ಬಣ್ಣಗಳಿರಬಹುದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಾಕರ್ಷಣೆ ಆಗಿನೇ ಅವುಗಳ ಅಳಿವಿನ ಅಂಚಿಗೆ ಬಂದ್ವೇನೋ ಅಂತ ಅನ್ಸುತ್ತೆ ಇವತ್ ನೋಡಿದೆ.
0: ಹೌದು, ಕೆಲವೊಮ್ಮೆ ಅದು ಸಹ ಕಾರಣವಾಗಿರುತ್ತೆ. ಹೌದು,
1: ಕಾರಣ ಆಗಿದೆ
0: ಮನುಷ್ಯ
1: ದುರಾಸೆಗೆ. ಇವೆಲ್ಲ ತನಗೇನೋ ಬೇಕು ಅಂತ ಅವುಗಳ ಪುಕ್ಕಗಳನ್ನು ತಕ್ಕೊಳ್ಳೋದು ಮಾಂಸಕ್ಕೋಸ್ಕರ, ಇವೆಲ್ಲವೂ ಇದ್ದೇ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಅದ್ರದ್ದು ವಂಶ ಬೆಳಿಲಿಕ್ಕೂ ಕೂಡ ನಾವು ಸಹಾಯ
0: ಅವಕಾಶ ಮಾಡ್ಕೊಡ್ಬೇಕು.
1: ಅವಕಾಶ ಮಾಡ್ಕೊಡ್ಬೇಕು. ಅದ್ರದ್ದು ಯಾವುದೇ ಆವಾಸ ಸ್ಥಾನ ಇರ್ಲಿ, ಯಾವುದೇ ಬದಲಾವಣೆ ಆಗ್ಲಿ ಅಲ್ವಾ, ಅವೆಲ್ಲವೂ ಕೂಡ ಪಕ್ಷಿಗಳಿಗಾಗ್ಲಿ ಕೀಟಗಳಿಗಾಗ್ಲಿ ಅಲ್ಲಿ ಯಾವ್ದೇ ಇರ್ಲಿ, ಯಾವ್ದೇ ಅದೊಂದು ಜೀವಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು.
0: ಹೌದು,
1: ವಲಸೆ ಪಕ್ಷಿಗಳು ಬರ್ತವೆ, ಅವು ಇಲ್ಲಿ ಸುಮ್ನೆ ಬಂದು ಹೋಗೋದಿಲ್ಲ, ನಮಗೆ ತುಂಬಾ ಲಾಭ ಮಾಡಿಕೊಡ್ತವೆ.
0: ಹೌದು,
1: ಅವು ಕೂಡ ಹಾಗಾಗಿ ವಲಸೆ ಪಕ್ಷಿಗಳು ಬಂದಾಗ್ಲೂ ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿರುವಂತ ಪಕ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ ಕಡೆ ಇದ್ದಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಏನ್ ಹೇಳ್ಬೋದಪ್ಪ, ಪ್ರಾಕೃತಿಕ ಸಮತೋಲನಕ್ಕಾಗಿ ಅವು ಕೇಳ್ಕೊಂಡ ಹಾಗೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಹೀಗೆ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮಗೆ ಅವುಗಳ ಅವಶ್ಯಕತೆ ಇದೆಯೋ ಅವುಗಳಿಂದ ನಮಗೆ ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು.
0: ಅಂದ್ರೆ ಬಹುಶಃ ಏನಾಗಿದೆ ಅಂದ್ರೆ ಮೇಡಮ್, ಈಗಿನ ಪ್ರಸ್ತುತ ಒಂದು ದಿನಗಳಲ್ಲಿ ಅಂದ್ರೆ ಸಾರ್ವಜನಿಕರು ಮರ್ತೋಗಿದ್ದಾರೆ ಅನ್ಸುತ್ತೆ ಸರ್. ಇವಾಗ ಎಂತ ಹೇಳಿದ್ರೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂದ್ರೆ ಆ ಪಕ್ಷಿಗಳಿಗಾಗಿ ನಾವು ಪಕ್ಷಿಗಳಿಗಾಗಿ ನಾವು ಬದುಕಬೇಕು ಆಕ್ಚುಲಿ. ಅದು ಇಲ್ಲಿ ಉಲ್ಟಾ ಪಕ್ಷಿ ಇದ್ರೇನು ಹೋದ್ರೆ ಅನ್ನೋ ಅಂತ ಭಾವನೆ ಬಂದ್ಬಿಟ್ಟಿದೆ ಈಗಾಗ್ಲೇ ಕೆಲವರಲ್ಲಿ.
1: ಹೌದು, ಈಗ ಇತ್ತೀಚೆಗೆ ಸ್ವಲ್ಪ ಜನ ಪಕ್ಷಿ ವೀಕ್ಷಣೆ ಮಾಡೋದು, ಕೆಲವರು ಫೋಟೋಗ್ರಫಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಇನ್ನೊಂದು ಆ ವೀಕ್ಷಣೆ ಮಾಡುವ ರೀತಿನಲ್ಲಿ ಯಾರ್ಯಾರು ಹೋಗ್ತಾರಲ್ವಾ ಅವರೆಲ್ಲರೂ ಸಹ ತುಂಬಾ ತಾಳ್ಮೆಯಿಂದ
0: ಇರ್ಬೇಕಾಗುತ್ತೆ. ಹೌದು, ಕೆಲವೊಂದು ಪಕ್ಷಿಯ ಫೋಟೋ ತಗೊಳ್ಳೋದಕ್ಕೆ ಸಾಕಷ್ಟು ಕೆಲವರು ವರ್ಷಗಳ ಗಟ್ಟಲೆ ಕಾದಿರ್ತಾರೆ.
1: ಹೌದು, ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಒಂದ್ ಕಡೆ ಬರೀತಾರೆ ಅವರ ಪುಸ್ತಕದಲ್ಲಿ, ಅವರು ಮೂಡಿಗೆರೆನಲ್ಲಿ ಇದ್ದಿದ್ದಲ್ವಾ,
0: ಮನೆ
1: ಹತ್ರ ತುಂಬಾ ಮರಗಳೆಲ್ಲ ಇತ್ತು, ಅವ್ರ ಮಗು ಹೆಣ್ಮಗಳು, ಅವರು ಒಂದ್ ಮರದ ಮೇಲೆ ಪಕ್ಷಿ ದಿನ ಬಂದು ಬಂದು ಇರ್ತಾ ಇತ್ತು, ಹಾಗೆ ಮೊಟ್ಟೆನೂ ಇಟ್ಬಿಟ್ಟಿದೆ. ಆಮೇಲೆ ಎರಡ್ ಮೂರು ದಿವಸ ಆಯ್ತು, ಬರ್ಲೇ ಇಲ್ಲ ತಾಯಿ ಆಹಾರ ತರಕ್ ಹೋದ್ ವಾಪಸ್ ಬರ್ಲೇ ಇಲ್ಲ. ಇವು ಪಕ್ಷಿಗಳು ಕೊಯ್ ಕೊಯ್ ಮಾಡ್ತಾವಲ್ಲ, ಚೀರ್ತವೆ ಎಲ್ಲ. ಅದು ಮಗು ಹೇಳ್ತಾಳೆ, ಅಪ್ಪ ಅಪ್ಪ ಅದನ್ನ ಒಳಗ್ ತಗೊಂಡ್ಬಾರಪ್ಪ, ಅಮ್ಮ ಬರ್ಲಿಲ್ಲ ಆದ್ರೆ ಅಮ್ಮ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇವ್ ತಗೊಂಡ್ ಬಂದು ನೋಡೋಣ ಏನಾದ್ರು ತಿನ್ಸ್ಲಿಕ್ ಆಗುತ್ತಾ ಅಂತ ತಿನ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಒಂದ್ಚೂರು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಕೊಡ್ತಾರೆ, ಅದು ಮೂಗ್ನಲ್ಲಿಂದ ಹೊರಗ್ ಬಂದ್ಬಿಡ್ತದೆ. ಆಮೇಲೆ ಅನ್ನದ ಹಗಳನ್ನೆಲ್ಲ ಸಣ್ಣದೆ ಪಾಯಸ ತರ ಮಾಡಿ ಕೊಡ್ತಾರೆ, ಅಂದ್ರೆ ತಿನ್ಲಿಕ್ ಬರಲ್ಲ
0: ಅವ್ರು,
1: ಹಾಗಾಗಿ ಸತ್ತೋಗ್ಬಿಡ್ತಾವ ಮೂರು ಮರಿಗಳನ್ನ. ಅದು ಅವಾಗ ಬರ್ದಿದಾರ, ಅವ್ರ ತಾಯಿ ಕೊಟ್ಟಂತಹ ಗುಟುಕೇನಿದೆ ಅವುಗಳಿಗೆ ಮಾತ್ರ ಅದು ಆಹಾರ.
0: ಹೌದು,
1: ನಾವು ಏನೋ ಬಹಳ ಪ್ರೀತಿಯಿಂದ ಅವುಗಳಿಗೇನೋ ಮಾಡ್ಲಿಕ್ಕೆ ಹೋದ್ರೆ ನಾವು ಅವನ್ನ ಉಳಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಪಕ್ಷಿ ಬರುವ ಹಾಗೆ ನಾವು
0: ನೋಡ್ಕೊಳ್ಬೇಕು. ಹೌದು, ತನ್ನ ತಾಯಿಗೆ ತಿಳಿದಿರುತ್ತೆ ತನ್ನ ಮಗುವಿಗೆ ನಾನು ಯಾವ ರೀತಿ ಆಹಾರ ಕೊಡ್ಬೇಕು, ಯಾಕಂದ್ರೆ ಪಕ್ಷಿಗಳಿಗೆ ಅದು ಆ ಒಂದು ಜ್ಞಾನ ಇರುತ್ತೆ, ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಪ್ರಭೇದಕ್ಕೆ ನಾವ್ ಏನು ಕೊಡ್ಬೇಕಾಗುತ್ತೆ.
1: ಅದು ತನ್ನ ದೇಹದ 10 ಪಟ್ಟು ಆಹಾರ ತಗೊಳುತ್ತೆ ದಿನಕ್ಕೆ. ಹಾಗಾಗಿ ತಂದೆ ತಾಯಿ ಇಬ್ರುನು ಅವು ಪಕ್ಷಿಗಳದ ಇದಾವಲ್ಲ ಅವು ಒಂದಾದ್ಮೇಲೆ ಒಂದಾದ್ ಈ ಅಮ್ಮ ಬಂತು ಅಂದ್ರೆ ಅಮ್ಮ ತಂದ್ ಗುಟ್ಟು ಕೊಡೋ ಅಷ್ಟ್ರೊಳಗೆ ಅಪ್ಪ ಒಂದ್ ಬರುತ್ತೆ ತಗೊಂಡು. ಹೀಗೆ ಕಂಟಿನ್ಯೂಸ್ ತಿನ್ನಿಸ್ತಾ ಇರ್ಬೇಕು ಅವಕ್ಕೆ ಹಾರಾಡೋ ತನಕನು. ಸೊ ಹಾಗಾಗಿ ಆ ತಂದೆ ತಾಯಿ ಪಕ್ಷಿಗಳಿಗೆ ತುಂಬಾ ಜವಾಬ್ದಾರಿ ಅದು.
0: ಅದು
1: ಹಾಗಾಗಿ ಆ ಪಕ್ಷಿಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಲೇಬೇಕಾಗತ್ತೆ. ಮತ್ತೆ ಗೂಡುಗಳನ್ನ ಯಾವತ್ತು ನಾವು ಅದ್ರ ಹತ್ರ ಹೋಗಬಾರ್ದು ನಿಜವಾಗ ಅಂತ ಹೇಳಿದ್ರೆ. ಆ ಕಟ್ಟಿರುವಂತ ಗೂಡಿದೆ ಮತ್ತೆ ಹಾವುಗಳು ತಿಂತವೆ ಹದ್ದುಗಳು ತಿಂತವೆ ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಅಂದ್ರೆ ಪಕ್ಷಿಗಳು ಅದ್ರದ್ದು ಒಂದು ಸಂತಾನ ಬೆಳಿಬೇಕು
0: ಬೆಳಿಬೇಕಾಗುತ್ತೆ. ಹೌದು.
1: ಅದನ್ನೆಲ್ಲ ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡ್ಕಪ್ಪ ಕಾಡಿನಲ್ಲಿ ಅವುಗಳ ಪಾಡಿಗೆ ಅವು ಇದ್ದೇ ಇರ್ತವೆ ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹದ್ದು ಇದ್ದರೆ ಅವುಗಳನ್ನ ಸ್ವಲ್ಪ ಜಾಗರೂಕತೆಯನ್ನ ನೋಡ್ಕೊಳ್ಬೇಕಾಗುತ್ತೆ.
0: ಹೌದು. ಸೊ ಅವುಗಳಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲೇಬೇಕು
1: ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಮ್ಮ ದಿನಚರಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ಮಾಡೋದು ಒಳ್ಳೇದು.
0: ಹೌದು ಹೌದು ಮೇಡಮ್. ಯಾಕಂತ ಹೇಳಿದಂಗೆ ಮನೆ ಮೇಲೆ ಆಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಾಳುಗಳ ವ್ಯವಸ್ಥೆ, ಸೊ ಅವುಗಳಿಗೆ ಒಂದು ನಮ್ಗೆ ಈಗಾಗಲೇ ರೊಟೀನ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಒಂದಿಷ್ಟು ವಿಶ್ರಾಂತಿ ತಗೊಳೋದಕ್ಕಾಗಿರ್ಬೋದು, ಅಂತ ಹೇಳಿದಂಗೆ ಮೊಟ್ಟೆ ಇಟ್ಟು

0: ಈ ತರ ಪಕ್ಷಿ ಪ್ರೇಮಿಗಳು ಪ್ರಾಣಿ ಪ್ರೇಮಿಗಳು ಇದ್ದಾರೆ
1: ಹೌದು ಹೌದು ಹೌದು,
0: ಇಲ್ಲ ಅಂತ ಇಲ್ಲ. ಸೊ ಇಂತಹವರ ಸಂಖ್ಯೆ ಜಾಸ್ತಿ
1: ಜಾಸ್ತಿ
0: ಆಗಬೇಕು.
1: ಆಗ್ಬೇಕು. ಹೌದು.
0: ಹೌದು ಹೌದು.
1: ಸೊ ಈ ರೀತಿ ಆದಾಗ್ಲೇ ನಾವು ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿ ಹಾಗೆ ನಾವು ಅವಾಗ ಒಂದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ.
0: ಹೌದು ಹೌದು
1: ಸೊ ಯಾವುದೇ ರೀತಿಯಿಂದ ನಮ್ಗೆ ಅದು ಲಾಭವಾಗಿರುತ್ತೆ.
0: ಹೌದು ಹೌದು. ಇನ್ನೊಂದು ಈಗ ನಿಮಗೆ ಒಂದು ಹದ್ದಿನ ಬಗ್ಗೆ ಹೇಳ್ಬಿಡ್ತೀನಿ. ಹದ್ದುಗಳು ಮೊದಲು ಸಾವಿರಾರು ಸಂಖ್ಯೆಯಲ್ಲಿ ಇತ್ತು ನಮ್ಮಲ್ಲಿ,
1: ಹೌದು.
0: ಈಗ ಬೆರಳೆಣಿಕೆ ಎಷ್ಟಾಗಿದೆ? ಯಾಕೆ ಆ ತರ ಆಗಿದೆ ಅಂದ್ರೆ, ಹಸುಗಳು ಅವುಗಳ ಆಹಾರ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನ ತಿನ್ನೋದಲ್ವಾ.
1: ಹೌದು.
0: ಈ ಹೆಚ್ಚಾಗಿ ಏನಾಗುತ್ತೆ, ಈ ಹಸುಗಳು ಸತ್ತ ಮೇಲೆ ಅವುಗಳ ಕಾಯಿಲೆ ಆಗಿದ್ರೆ ಅಥವಾ ಇನ್ನೇನು ಆಗಿ ಸತ್ತಿದ್ದಾವೆ ಅಂತ ಹೇಳಿದ್ರೆ ವಾಸನೆ ಬರಬಾರ್ದು ಅಂತ ಒಂದು ಔಷಧಿಯನ್ನ ಹಾಕ್ತಾರೆ, ರಾಸಾಯನಿಕ ವಸ್ತುವನ್ನ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಗುತ್ತೆ, ಆಮೇಲೆ ಎಸ್ದು ಬಿಡ್ತಾರೆ ಎಲ್ಲೋ ಒಂದ್ ಕಡೆ. ಅವುಗಳನ್ನ ತಿಂದಂತಹ ಹದ್ದುಗಳು ಅವು ಮರಣ ಹೊಂದ್ತಾ ಇದ್ದಾವೆ. ಸೊ ಇದು ಜನರಿಗೆ ಗೊತ್ತಾಗ್ಬೇಕು, ನಾವು ಇದನ್ನ ಹಾಕಬಾರ್ದು ಅಂತ ಹೇಳಿ. ಅಂದ್ರೆ ಸತ್ತ ಪ್ರಾಣಿಗಳನ್ನ ಹೇಗೆ ಸತ್ತಿದ್ದವ ಹಾಗೆ ಅವುಗಳದ್ದು ಹದ್ದುಗಳಿಗೆ ಅದು ಆಹಾರ ಹೆಚ್ಚಲ್ಲಿ ಹೇಳ್ಬೇಕು ಅಂತ ಹೇಳಿದ್ರು. ಅವನ್ನ ಹಾಗೇನೆ ಅಂದ್ರೆ ಹೊರ ಊರಿಂದ ಹೊರಗಡೆ ಬಿಡೋದು ಒಳ್ಳೇದು ಅಂತ ಹೇಳಿದ್ರು. ಯಾವುದೇ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕದೆ
1: ಹೌದು
0: ಹಾಗೆ ಬಿಟ್ರೆ ಅದು ಒಂದ್ ರೀತಿನಲ್ಲಿ ನಾವು ಹದ್ದುಗಳನ್ನ ಉಳಿಸಿದ ಹಾಗಾಗುತ್ತದೆ. ಅದು ಒಂದ್ ಕೆಲಸ ಮಾಡಬಹುದು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲಪ್ಪ ಜನಕ್ಕೆ.
1: ಹೌದು ಹೌದು ಮೇಡಮ್. ಯಾಕಂದ್ರೆ ಸೊ ಕೆಲವೊಮ್ಮೆ ಎಲ್ಲಾನು ತಿಳ್ಕೊಂಡಿದೀವಿ ಅಂತ ಭಾವಿಸ್ತಿರ್ತಾರೆ, ಕೆಲವೊಮ್ಮೆ ತಿಳ್ಕೊಂಡಿರೋರಿಂದನೇ ಸಾಕಷ್ಟು ಸಮಸ್ಯೆಗಳು, ಅನಾಹುತ ಸಮಸ್ಯೆಗಳು ಈ ರೀತಿ ಆಗ್ತಾ ಇರುತ್ತೆ.
0: ಹೌದು ಹೌದು. ಹಾಗಾಗಿ ಸ್ವಲ್ಪ ಒಂಚೂರು ಅವೇರ್ನೆಸ್ ಕೊಟ್ರೆ ಆವಾಗ ಅವಾಗ ಇದನ್ನೆಲ್ಲ ಮಾಡ್ಬೇಕಾದ್ರೆ ಮಕ್ಕಳ ಮುಖಾಂತರನೇ ಮಾಡ್ಬೇಕು ನಾವು.
1: ಹೌದು. ಯಾಕಂದ್ರೆ ನಾವು ಯಾವುದೇ ವಿಷಯಗಳನ್ನ ನಾವು ಒಂದು ಶಾಲೆಯಲ್ಲಿ ಮೊದ್ಲೇ ಇಲಾಖೆಯವರು ಮೊದ್ಲೇ ಹೋಗೋದೆ ಶಾಲಾ ಮಕ್ಕಳ ಹತ್ರ. ಸೊ ಅವ್ರಿಗೆ ಹೋಗ್ಬಿಟ್ಟು
0: ಒಂದು ಪಠ್ಯಕ್ರಮದಲ್ಲಿ ಈ ತರದ್ದೆಲ್ಲ ಹಾಕಿದ್ರೆ
1: ಹೌದು
0: ಅದು ಅವಾಗ ಅರ್ಥ ಆಗುತ್ತೆ. ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನ ಪಠ್ಯಕ್ರಮದಲ್ಲಿ ಸೇರಿಸುವಾಗ ಯಾರಿರ್ಬೇಕು, ಯಾರು ಯಾವ ತರ ಕೊಡ್ಬೇಕು ಅದೆಲ್ಲ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ.
1: ಹೌದು.
0: ಸೊ ಇದು ಪ್ರೈಮರಿ ಇಂದ ಹಿಡಿದ್ಬಿಟ್ಟು ದೊಡ್ಡವರ ಆಗೋವರೆಗೂ ಪ್ರತಿ ವರ್ಷ ಒಂದೊಂದು ವಿಧವಾದಂತಹ ಪಕ್ಷಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗ್ಲಿ, ಅವುಗಳ ಅಳಿವಿನ ಅಂಚಿನಲ್ಲಿ ಇರುವಂತಹ ಪ್ರದೇಶಗಳನ್ನೆಲ್ಲ ನಾವು ತಿಳಿಸ್ತಾ ಹೋದ್ರೆ ಅಷ್ಟಾದ್ರೂ ನಾವು ಅಷ್ಟು ಮಟ್ಟಿಗೆ ಕೆಲವರಿಗಾದ್ರೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ, ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು.
1: ಹೌದು ಮೇಡಮ್, ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ಕೆಲವರಿಗೆ ಪಕ್ಷಿ ಅಂದಾಗ ಒಂದು ಥಾಟ್ ಇರುತ್ತೆ, ತಾವು ಅದನ್ನ ತುಂಬಾ ಇನ್ ಡೆಪ್ತ್ ಆಗಿ ತುಂಬಾ ಆಳವಾಗಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ಮಾಹಿತಿನ. ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೇಡಮ್, ಮತ್ತಿನ್ನೇನಾದ್ರು ಕೊನೆಯದಾಗಿ ಇನ್ನು ಪಕ್ಷಿಗಳ ಬಗ್ಗೆ ಏನಾದ್ರೂ ಅಂಶಗಳನ್ನ ಬಿಟ್ಟಿದ್ರೆ ನಾವು ಮತ್ತೆ ಒಂದು ಕೊನೆಯದಾಗಿ ತಿಳಿಸಬಹುದಾಗುತ್ತೆ.
0: ಪಕ್ಷಿ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಅದ್ರದ್ದು ಬಣ್ಣ ಹೆಚ್ಚಾಗಿ
1: ಕಾಣುತ್ತೆ, ಹೌದು,
0: ಅದರ
1: ಧ್ವನಿ.
0: ಇದೆಲ್ಲವೂ ನಮ್ಗೆ ಬೇಕು ನಮ್ಮ ಮುಂದಿನ ಪೀಳಿಗೆಗೆ, ನಾವ್ ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಜಾಗೃತಿ ಬರಬೇಕು
1: ಬರ್ಬೇಕು. ಇದು ಒಬ್ಬರಿಂದ ಆಗುವಂತದ್ದಲ್ಲ, ಪ್ರತಿಯೊಬ್ರು ಕೈ ಜೋಡಿಸ್ಲೇಬೇಕಾಗುತ್ತೆ.
0: ಪ್ರತಿಯೊಬ್ರು ಕೈ ಜೋಡಿಸ್ಬೇಕು. ನಮ್ಮ ಮನೆಯಲ್ಲೇ ಫಸ್ಟ್ ನಾವು ಶುರು ಮಾಡ್ಬೇಕು.
1: ಹೌದು.
0: ಅವುಗಳನ್ನ ಅಂದ್ರೆ ಅವುಗಳ ಬಹಳಷ್ಟು ಬೇಕಾಗೋದಿಲ್ಲ ಅವುಗಳಿಗೆ, ನಾವು ತಿಂದು ಬಿಟ್ಟು ಅಂತ ಒಂದು ತುತ್ತು ಅನ್ನ, ಒಂದು ಹಿಡಿ ಕಾಳು, ಒಂದು ಬೊಗಸೆ ನೀರು, ಇದಿಷ್ಟಿಟ್ರು ಸಾಕು, ಎಷ್ಟೋ ಪರಿಹಾರ ಸಿಗುತ್ತೆ
1: ಸಿಗುತ್ತೆ.
0: ಇದಕ್ಕೆ ನಿಮಗೆ ಒಂದು ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತೀನಿ. ಇಲ್ಲಿ ನರ್ಸಾಪುರ ಅಂತ ಇದೆ ನಮ್ಮ ಕೋಲಾರ ಪಕ್ಕ, ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಬರ್ಡ್ಸ್ ತಗೊಂಡೋಗಿದ್ರು. ಅವಾಗ ಈ ತರ ಮಾತಾಡ್ತಾ ಮಾತಾಡ್ತಾ ಹೇಳುವಾಗ ಒಬ್ರು ಕಣ್ಣಲ್ಲಿ ನೀರ್ ಬಂತು, ಒಬ್ರು ಹೆಣ್ಮಗ್ಳು. ಆಕೆ ಹೇಳಿದ್ದು, ಅಯ್ಯೋ ಅಮ್ಮ, ನಾವು ಇಷ್ಟು ವರ್ಷ ಎಷ್ಟು ಆಹಾರ ವೇಸ್ಟ್ ಮಾಡಿದೀವಿ, ಒಂದು ತುತ್ತಿನಲ್ಲಿ ಒಂದು ಪಕ್ಷಿ ಬದುಕುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು ಅಂತೇಳಿ ತನ್ನ ಅನಿಸಿಕೆಯಲ್ಲಿ ಅಳ್ತಾ ಹೇಳಿದ್ಲು ಅವಳು.
1: ಹೌದು.
0: ಆ ಹೆಣ್ಮಗಳೀಗ ನರಸಾಪುರದಲ್ಲಿ ತನ್ನ ಮನೆ ಮೇಲೆ ಪ್ರತಿ ದಿನ ಅದಕ್ಕೆ ಆಹಾರ ಇಡ್ತಾಳೆ, ಬರ್ತವಂತೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು.
1: ಹೌದು.
0: ಸಿಕ್ಕಾಗ ತುಂಬಾ ಖುಷಿ ಆಯ್ತು,
1: ಖುಷಿ ಆಗುತ್ತೆ.
0: ಒಬ್ರಾದ್ರೂ ಅದನ್ನ ಮಾಡಿದ್ರಲ್ಲ ಅಂತ. ಹಾಗಾಗಿ ನಮ್ಮ ಮಕ್ಕಳು ಬೇಸಿಗೆ ಶಿಬಿರದಲ್ಲಿ ಈ ತರ ರಜೆಗಳಲ್ಲೆಲ್ಲ ಅವರಿಗೆ ತೋರಿಸ್ತಾ ಇದ್ದೀವಿ ಹೇಗ್ ಮಾಡಬಹುದು ಹೇಗ್ ಇಡಬಹುದು ಅಂತ. ಮಕ್ಕಳೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಕಾಳುಗಳನ್ನ ಇಡುವಂತದ್ದು, ನೀರ್ ಇಡುವಂತದ್ದು, ಇದೆಲ್ಲ ಮರ ತಮ್ಮ ಮನೆ ಹತ್ರ ಇರುವಂತ ಮರಗಳಲ್ಲಿ ಹಾಗೆಲ್ಲ ಮಾಡ್ತಾ ಇದಾರೆ. ಇದೊಂದು ನಮ್ಗೆ ಒಂದು

0: ಲಾಭದಾಯಕ ಆದಂತ ಸಂಗತಿ.
1: ಹೌದು, ಪ್ರತಿಯೊಬ್ಬರು ತಾವ್ ಹೇಳಿದಾಗ ಇವಾಗ ಆ ಒಬ್ಬ ಮಹಿಳೆ ಒಂದು ಬದಲಾವಣೆ ಆಗಿದೆ ಅಂತಂದಾಗ, ಸೊ ಇದೇ ರೀತಿ ಪ್ರತಿಯೊಬ್ರು ಒಬ್ಬೊಬ್ಬರೇ ಮುಂದೆ ಬರ್ತಾ ಹೋದಾಗ, ಸೊ ನಾವು ಆಗ ಯಾವುದೇ ರೀತಿಯಾದಂತಹ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮುಂದಿನ ದಿನಗಳ ಬೇಕಾಗಿರೋದಿಲ್ಲ. ಸೊ ಪ್ರತಿಯೊಬ್ರು ತಿಳ್ಕೊಂಡಿದ್ದಾರೆ ಅಂತಂದಾಗ ಆವಾಗ ಒಂದು ಸಮತೋಲನ ಸಮತಟ್ಟವಾದಂತ ಒಂದು ಪ್ರಾಕೃತಿಕವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕಾಗುತ್ತೆ.
0: ಹೌದು, ನೆಲ ಜಲ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಸಹ ಚೆನ್ನಾಗಿ ಕೆರೆ ಕಟ್ಟೆಗಳು ಪುಷ್ಕರಣಿಗಳು ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ
1: ನಮ್ದಾಗಿರುತ್ತೆ.
0: ಆವಾಗ ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಳಿಕ್ಕೆ
1: ಸಾಧ್ಯ.
0: ಎಲ್ಲರಿಗೂ ಬರ್ಬೇಕಪ್ಪ, ಹೆಚ್ಚಾಗಿ ರೈತರ ಮಿತ್ರ ಆದ್ರಿಂದ ರೈತರು ಇದ್ರ ಕಡೆ ಹೆಚ್ಚು ಗಮನ
1: ಹರಿಸ್ಬೇಕು. ಹೌದು
0: ಹೌದು, ಹರಿಸ್ಲೇಬೇಕು. ಅನ್ನದಾತ ಹೇಗೆ ನಮಗೆ ರೈತ ನಮಗೆ ಅನ್ನದಾತನೋ, ಆ ರೈತನಿಗೂ ಕೂಡ ಇವು ಅನ್ನದಾತ
1: ಪಕ್ಷಿಗಳು. ಹೌದು
0: ಹೌದು, ಅವುಗಳಿಂದ ನಮ್ಗೆ ಬಹಳಷ್ಟು ಲಾಭ ಇದೆ. ನೀವು ಖರ್ಚು ಮಾಡುವಂತಹ ಪೆಸ್ಟಿಸೈಡ್ಸ್ ಗೆ ಅಥವಾ ಗೊಬ್ಬರಕ್ಕೆ ಅವೆಲ್ಲ ಉಳಿತದೆ ಇವುಗಳು ನಮ್ ಜೊತೆ ಇತ್ತು ಅಂತ. ಅದಕ್ಕೆ ಖರ್ಚು ಮಾಡಿದ ಬದಲು ಇವಕ್ಕೆ ಹಾಕಿದ್ರೆ ಒಳ್ಳೇದಲ್ವಾ? ಇಲ್ಲ
1: ಹೌದು, ಯಾವುದೇ ರೀತಿಯಾದಂತ ಒಂದು ನೀವೇನ ಈಗಾಗ್ಲೇ ನೋಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ರಾಸಾಯನಿಕ ಬಳಸದೆ ರಾಸಾಯನಿಕ ಮುಕ್ತವಾದಂತಹ ಒಂದು ಪದಾರ್ಥಗಳನ್ನು ಪಡೀಲಿಕ್ಕೆ ಸಾಧ್ಯ,
0: ತಗೊಳಕ್ ಸಾಧ್ಯ, ಆರೋಗ್ಯ ಸುಧಾರಿಸುತ್ತೆ ಎಲ್ಲರದು.
1: ಹೌದು,
0: ಇದು ಎಷ್ಟು ಒಂದಕ್ಕೊಂದು ಲಿಂಕ್ ಇದೆ ನೋಡಿ ಸಹ.
1: ಹೌದು,
0: ಹಾಗೇನೆ ರೈತರು ಈಗ ಕಾಂಪೌಂಡ್ ಅಂತಂದ್ರೆ ತಮ್ಮ ಹೊಲಕ್ಕೆ ಏನ್ ಹಾಕ್ತಾರೆ, ಕಲ್ಲಿನ ಬೇಲಿ ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲಾಗಿ ಸ್ವಾಭಾವಿಕ ಬೇಲಿಯನ್ನ ಹಾಕಿದ್ರೆ ಹೆಚ್ಚು ಪಕ್ಷಿಗಳು ಬರುತ್ತೆ.
1: ಹೌದು,
0: ಅಲ್ಲಿ ಎಲ್ಲಾ ತರದ ಗಿಡನು ಬೆಳೀತಾವೆ, ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳಾಗುವವರೆಗೂ ಇರ್ತಾವಲ್ಲ ಬಳ್ಳಿ ಮರ, ಇವು ಎಲ್ಲ ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಆವಾಸ ಸ್ಥಾನ ಆಗುತ್ತೆ ಅದು. ಮತ್ತೆ ಅವುಗಳು ಹಾಕಿದಂತ ಹಿಕ್ಕೇನೆ ಇವರಿಗೆ ನಿಜವಾದ ಗೊಬ್ಬರನೂ
1: ಆಗುತ್ತೆ. ಹೌದು,
0: ಅದು ಅದನ್ನು ಮಾಡ್ಕೋಬೇಕು. ಅದು ಬಹಳ ರೈತರಿಗೆ ಗೊತ್ತಿತ್ತು ಹಿಂದೆಲ್ಲ, ಈಗ ಒಂದಡಿ ಜಾಗನು ನಾವು ಬಿಡೋದಿಲ್ಲ ಅನ್ನೋ ರೀತಿನಲ್ಲಿ ಆಗಿರೋದ್ರಿಂದ, ಅವೆಲ್ಲ ಹೊಸ ಹೊಸ ನಾಗರಿಕತೆಗಳು ಬಂದಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ಹೋಗಿದೆ, ವಾಪಸ್ ತರ್ಬೇಕಷ್ಟೆ.
1: ಹೌದು, ಮತ್ತೆ ಒಂದು ಅಭ್ಯಾಸಗಳನ್ನ ಪ್ರತಿಯೊಬ್ಬರು ರೂಢಿಸ್ಬೇಕಾಗುತ್ತೆ.
0: ಹೌದು, ಹಳೆಯದೇ ವಾಪಸ್ ಬಂದ್ರೆ ಮಧುರ ಹೇಗೆ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಇವಾಗ್ಲೂ ಕಾಣ್ಲಿಕ್ಕೆ
1: ಸಾಧ್ಯ ಆಗುತ್ತೆ. ಹೌದು
0: ಅಲ್ವಾ?
1: ಹೌದು,
0: ಅಷ್ಟು ಮಾಡಬಹುದಾ ಅಂತ. ಈಗ 5ನೇ ತಾರೀಕು ವಿಶ್ವ
1: ಪರಿಸರ ದಿನಾಚರಣೆ, ಹೌದು,
0: ಎಲ್ಲರೂ ಗಿಡ ನೆಡ್ತೀವಿ ಅಂತಾರೆ, ನೆಡ್ತಾರೆ ಹೋಗ್ತಾರೆ, ಫೋಟೋ ತಕ್ಕೊಂತಾರೆ ಹೋಗ್ತಾರೆ, ಒಂದ್ ಗಿಡನು ಬಂದಿರಲ್ಲ, ಮತ್ತ ಅದೇ ಮುಂದಿನ ವರ್ಷ ಮತ್ತೊಂದು ಕೋಟಿ ಗಿಡ ನೆಡೋದು.
1: ಹೌದು,
0: ಇದು ಗವರ್ಮೆಂಟ್ ಗೆ ಹೆಚ್ಚು ಹೊರೆ ಆಗುವಂತ ಕೆಲಸ. ಅದ್ರ ಬದಲು ಒಂದು ಗಿಡ ನೆಟ್ರಿ, ಒಂದನ್ನೇ ಚೆನ್ನಾಗಿ ಬೆಳೆಸ್ರಿ ಅಷ್ಟೇ. ಅದೊಂದೇ ಗಿಡದಲ್ಲಿ 100+ ರೀತಿಯ ಹಕ್ಕಿಗಳು ಬರ್ತವೆ, 500 ರೀತಿಯ ಜೀವಿಗಳು ಅದರಲ್ಲಿ ಇರುತ್ತೆ, ಮೋರ್ ದನ್ 500 ಜೀವಿಗಳು ಅದರಲ್ಲಿ ಇರುತ್ತೆ ಒಂದ್ ಮರದಲ್ಲಿ. ಸೊ ಅದನ್ ಕೂಡ ಪರಿಸರದ ಸಮತೋಲನಕ್ಕೆ ಅವುಗಳದ್ದೇ ಆದಂತ ಕೊಡುಗೆಯನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ ಜೀವಿಯು ನಿಕೃಷ್ಟ ಅಲ್ಲ ಪ್ರಕೃತಿನಲ್ಲಿ ಅಂತ ನಮ್ಮ ಅಂಶ ತಿಳ್ಕೊಳ್ಬೇಕಪ್ಪ.
1: ಸುಮಾರು ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ದೀವಿ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಕೇಳಿದ್ರು, ಸೊ ತಗೊಳ್ದಂಗೆ 100ರಲ್ಲಿ ಒಬ್ರಾದ್ರೂ ಬದಲಾದ್ರೆ ನಮ್ಗೆ ಒಂದು ಸಾರ್ಥಕ್ಯತೆ ಅನ್ಸುತ್ತೆ.
0: ಹೌದು, ಒಬ್ರಿಗಾದ್ರೂ ಇದ್ರ ಬಗ್ಗೆ ನಾನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ಅನ್ಸುತ್ತೆ.
1: ಹೌದು ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ.
0: ನಮಸ್ಕಾರ.
1: ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮತ್ತೆ ಭೇಟಿ ಆಗೋಣ ಮೇಡಮ್.
0: ಹೇಳ್ತೀನಿ, ಮತ್ತೊಂದು ಮಲೆನಾಡಿನ ಪಕ್ಷಿಗಳ ಬಗ್ಗೆ ಮತ್ತೆ ಮಾತಾಡೋಣ.
1: ಓಕೆ, ಥ್ಯಾಂಕ್ ಯು ಮೇಡಮ್.

0: ಸಂಭವಿಸಲಿ.
1: ಮೇರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಮಹತ್ವ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮನ ಮುಂದುವರಿಸೋಣ.
2: ಮೇಡಮ್, ನನ್ನ ಹೆಸರು ಲಕ್ಷ್ಮೀದೇವಿ ಅಂತೇಳಿ, ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ಮಡಕೆ ಬಗ್ಗೆ, ಮಣ್ಣಿನ ಅದೇ ಮಡಕೆಯ ನೀರನ್ನ ಕುಡಿಯೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
2: ಹಿಂದಿನ ಕಾಲದಲ್ಲಿ ಮಡಿಕೆನ ಬಳಸ್ತಿದ್ರು ಮೇಡಮ್. ಮಡಿಕೆನ ಬಳಸ್ತಾ ಇರೋದ್ರಿಂದ ಆರೋಗ್ಯ ಉತ್ತಮವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಾವು ನಾನ್ ಸ್ಟಿಕ್ ಪ್ಯಾನ್ಗಳು ಇವು ಬಳಕೆ ಮಾಡೋದ್ರಿಂದ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತಿದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಮಣ್ಣಿನ ಮಡಿಕೆಯಲ್ಲಿ ಅಂದ್ರೆ ನಾಗರಿಕತೆ ಕಾಲದಿಂದಲೂ ಸಹ ಮನುಷ್ಯ ಯಾವಾಗ ಪ್ರಾಚೀನ ಕಾಲದಲ್ಲಿ ಅವನು ಹುಟ್ಟಿ ಅವನು ಯಾವಾಗ ಮಂಗನಿಂದ ಮಾನವ ಅಂತ ಹೆಸರನ್ನ ಪಡ್ಕೊಂಡು ಆ ಮಾನವನಾಗಿದ್ದಾಗ ಮೊತ್ತ ಮೊದಲು ಅವನು ಏನ್ ಮಾಡ್ತಿದ್ದ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಬಳಕೆ ಮಾಡ್ತಿದ್ದ. ಈ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡ್ಕೊಂಡೆ ಅವನ್ ಏನ್ ಮಾಡ್ತಿದ್ದ, ಬೇರೆ ವಸ್ತುಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಕಂಡಿಡ್ಕೋಬಿಟ್ಟ. ಫಸ್ಟ್ ಮಣ್ಣಿನ ಮಡಿಕೆಯಿಂದ ಏನ್ ಮಾಡ್ದ, ಕೆಲವು ಆಕಾರಗಳನ್ನ ತಯಾರ್ ಮಾಡ್ಕೊಂಡ, ಅವುಗಳಲ್ಲಿ ಅಡಿಗೆ ಮಾಡೋದು ಹೆಂಗೆ ಅನ್ನೋದನ್ನ ಬಳಸ್ಕೊಂಡ. ಅದು ಪುರಾತನ ಕಾಲದ ಕೆಲವು ಪುರಾತತ್ವ ಆಧಾರಗಳೆಲ್ಲ ನಾವು ನೋಡಿದಾಗ ಆ ಮಣ್ಣಿನ ಮಡಿಕೆಗಳ ಅವಶೇಷಗಳನ್ನ ನಮಗೆ ಕಂಡು ಬರುತ್ತೆ. ಈ ಮಣ್ಣಿನ ಮಡಿಕೆಯಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಆ ಮಣ್ಣಲ್ಲಿ ಶೇಖರಣೆ ಮಾಡಿರ್ತಕ್ಕಂತ ನೀರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ನಮ್ಮ ದೇಹವನ್ನ ತಂಪು ಮಾಡುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಯಾವಾಗ್ಲೂ ಸಹ ಸದಾ ಶುಭ್ರವಾಗಿರುತ್ತೆ ಮತ್ತೆ ನಿರ್ಮಲವಾಗಿ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಸಂಪ್ರದಾಯಸ್ಥರಾಗಿ ಅವರು ಮಣ್ಣಿನ ಮಡಿಕೆಯಲ್ಲೇನೆ ಆಹಾರವನ್ನ ತಯಾರಿಸ್ತಾ ಇದ್ರು. ಆ ಒಂದು ತಯಾರಿಸಿರ್ತಕ್ಕಂತ ಆಹಾರವನ್ನ ಅವ್ರು ಸೇವನೆ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳ ಕಸಾಲೆಗಳನ್ನ ನಾವು ನೋಡಂಗಿಲ್ಲ. ಅವ್ರಿಗೆ ಬಿಪಿ ಆಗ್ಲಿ, ಶುಗರ್ ಆಗ್ಲಿ, ಅಸ್ತಮ ಆಗ್ಲಿ ಯಾವುದೇ ಕಾಯಿಲೆ ಇರ್ಲಿಲ್ಲ. ಅವರು 100 ವರ್ಷ 120 ವರ್ಷ ಬದುಕಿರ್ತಕ್ಕಂತ ಕೆಲವು ರೆಕಾರ್ಡ್ಸ್ ನಮ್ಗಳಿಗೆ ಗೊತ್ತು. ಈಗ ನಿಮ್ಮ ನಮ್ಮ ಮನೆಗಳಲ್ಲೇ ಅದನ್ನ ನಾವು ನೋಡ್ಬೋದು. ನಮ್ಮ ತಾತ ಮುತ್ತಾತಂದ್ರು ಆರೋಗ್ಯವಾಗಿನೇನೆ ಅವ್ರು ಸಾವನ್ನೊಪ್ಪಿದ್ರೆ ಹೊರತು ಅವರು ಯಾವುದೇ ಕಾಯಿಲೆ ನೆರಳಿದ್ರು, ಹಂಗ 1 ವರ್ಷ ನಡೆದ್ರು, 2 ವರ್ಷ ನಡೆದ್ರು ಅಂತ ಯಾವ್ದನ್ನು ನೆರಳಿರ್ತಕ್ಕಂತಹ ಉದಾಹರಣೆಗಳು ನಮ್ಗೆ ಸಿಗೋದಿಲ್ಲ. ಹಂಗಾಗಿ ನಾವು ಮಣ್ಣಿನ ಮಡಿಕೆನ ನಾವು ಇವಾಗ ಏನಾಗಿದೆ, ನಮ್ಮ ಒಂದು ಸಂಪ್ರದಾಯ ಜಾಸ್ತಿ ಆದಷ್ಟು ನಾವಿವಾಗ ಈ ಒಂದಷ್ಟು ಟೆಕ್ನಾಲಜಿ ಮುಂದುವರೆದಷ್ಟು ನಾವೇನ್ ಮಾಡ್ತಾ ಇದೀವಿ, ಹೊಸ ಹೊಸ ಬಳಕೆಗಳನ್ನ ಕುಕ್ಕರ್ ಗಳನ್ನ ಬಳಕೆ ಮಾಡ್ತಿದೀವಿ, ಮತ್ತೆ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇದೀವಿ. ಇವುಗಳ ಬಳಕೆಯಿಂದ ಏನಾಗ್ತಿದೆ ಅಂದ್ರೆ ದಿನೇ ದಿನೇ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಒಂದಲ್ಲ ಒಂದ್ ರೀತಿ ಹೊಸ ಹೊಸ ಕಾಯಿಲೆಗಳು ಹುಟ್ಟಾಕೊಂತಾ ಇದೆ. ಅದೇ ಆಗಿನ ಕಾಲದಲ್ಲಿ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡೋದ್ರಿಂದ ಅವರು ಆರಾಮಾಗಿ ಆರೋಗ್ಯವಾಗಿ ಮತ್ತೆ ದಷ್ಟಪುಷ್ಟವಾಗಿ ಯಾವುದೇ ಮೊಣಕಾಲು ನೋವಾಗ್ಲಿ ಬೆನ್ನು ನೋವಾಗ್ಲಿ ಏನಿಲ್ದಿರ, ಇವನ್ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗ್ಲಿ ಎಲ್ರು ದಷ್ಟಪುಷ್ಟವಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನು ಇಲ್ಲ, ಒಂದು 20 ವರ್ಷ ಇಲ್ಲ, ಒಂದು 15-16 ವರ್ಷಕ್ಕೆ ಮೊಣಕಾಲು ನೋವು ಅಂತಾರೆ, ಕೈಕಾಲು ನೋವು ಅಂತಾರೆ, ಆಕ್ಟಿವ್ ಆಗಿ ಇರಲ್ಲ. ಆಗಿನ ಕಾಲದ ಜನ ಈ ಮಣ್ಣಿನ ಮಡಿಕೆಯಲ್ಲಿ ನೀರ್ ಕುಡಿದು ಇದರಲ್ಲಿ ಮೊಸರು ಮಾಡ್ತಾ ಇದ್ರು, ಮತ್ತೆ ಇದರಲ್ಲೇನೆ ಹಾಲನ್ನ ಶೇಖರಣೆ ಮಾಡ್ತಾ ಇದ್ರು, ಇದರಲ್ಲೇ ತಯಾರಿಸಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಇದರಲ್ಲೇ ತಯಾರಿಸ್ತಾ ಇದ್ರು. ಮತ್ತೆ ಕೆಲವರು ಮಣ್ಣಿನ ಮಡಿಕೆಯ ಒಂದು ತಟ್ಟೆಗಳಲ್ಲೇ ಊಟ ಮಾಡ್ತಾ ಇದ್ರು, ಮಣ್ಣಿನ ಮಡಿಕೆಯ ಗ್ಲಾಸ್ಗಳಲ್ಲಿ ನೆನೆ ಟೀ ಕುಡಿತಿದ್ರು, ಮೊಸರು ಕುಡಿತಿದ್ರು. ಈ ರೀತಿ ಮಣ್ಣಿನ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗಿರೋದನ್ನ ನಾವು ಕಾಣಲಿಲ್ಲ. ಆದ್ರೆ ಈಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು, ವೈಜ್ಞಾನಿಕ ಯುಗ ಹೆಚ್ಚಾದಷ್ಟು ಏನಾಗ್ತಿದೆ, ದಿನೇ ದಿನೇ ಮನುಷ್ಯನಲ್ಲಿ ಈ ಒಂದು ಉತ್ಸಾಹ ಅನ್ನೋದೇನೆ ಇರೋದಿಲ್ಲ. ಆಗಿನ ಕಾಲದವರಲ್ಲಿ ಉತ್ಸಾಹ, ಅವ್ರು ಮಾಡ್ತಕ್ಕಂತ ಕೆಲಸದಲ್ಲಿ ಎಷ್ಟೊಂದು ಇಂಪ್ರೂವ್ಗಳು ಕಾಣಿಸ್ತಾ ಇತ್ತು. ಅವ್ರು ದಿನವಿಡೀನು ಕೆಲಸ ಮಾಡಿದ್ರು ಅವ್ರಿಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರು ಅಂದ್ರೆ ಆಯಾಸ ಅಂತಾರೆ. ಅವರಲ್ಲಿ ಒಂದು ಅಟ್ರಾಕ್ಷನ್ ನೋಡಿದ ತಕ್ಷಣ ಒಂದು ಉತ್ಸಾಹದಿಂದ ಇದಾರಪ್ಪ ಇವರು ಅನ್ನಂಗೆ ಇಲ್ಲ. ಆಗಿನ ಕಾಲದಲ್ಲಿ ಎಲ್ಲಾ ಕೆಲಸಗಳಲ್ಲಿ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರು, ಉತ್ಸಾಹದಿಂದ ನಿನ್ನೆ ಅವರ ಕಾರ್ಯಗಳನ್ನ ಮುಗಿಸ್ತಾ ಬರ್ತಾ ಇದ್ರು. ಯಾಕೆ ಅಂದ್ರೆ ನಾವು ಬಳಸ್ತಕ್ಕಂತ ವಸ್ತುಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಮೇಡಮ್. ಜೊತೆಗೆ ಆಗಿನ ಕಾಲದಲ್ಲಿ ಇರ್ತಕ್ಕಂತ ಕೆಲವು ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ಬೇಕು ಅಂದ್ರೆ ಕೂಡ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂತ ಮಣ್ಣಿನ ಒಂದು ಪೂಜಿಗಳ ತರ ಇಟ್ಕೊಂಡಿದ್ರು ಮೇಡಮ್. ಹಾಗೆ ಅದೇನ್ ಮಾಡ್ತಿದ್ರು, ಅವುಗಳಲ್ಲಿ

0: ಹೊಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಿದ್ರು. ಅದು ಹೆಚ್ಚು ದಿನಗಳ ಕಾಲ ಕೆಡದೆ ಅದು ಉಪಯೋಗ ಆಗ್ತಾ ಇತ್ತು. ಅಷ್ಟೇ ಅಲ್ದಿರ, ಮನೆಗಳಲ್ಲಿ ಕೆಲವು ಅಲಂಕಾರಿಕ ವಸ್ತುಗಳಾಗಿನೂ ಸಹ ಇವುಗಳ ಬಳಕೆಯನ್ನ ಮಾಡ್ತಾ ಇದ್ರು. ಈಗಲೂ ನಾವು ನೋಡ್ಬೋದು ಅದೇನಾಗಿದೆ, ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದ್ ಮೂಲೆಗಳಲ್ಲಿ ಪೈಂಟಿಂಗ್ ಮಾಡೋದು, ಅದನ್ನ ಒಂದ್ಸಲ ಡೆಕೋರೇಟ್ ಮಾಡಿ ಅಲ್ಲಲ್ಲಿ ಇಟ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಬಳಕೆ ಮಾಡ್ತಾರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ವಾಸ್ತುಗೆ ಅಂತ ಹೇಳ್ಬಿಟ್ಟು ಕೆಲವು ಗಂಟೆಗಳ ತರ ಮನೆಗಳಲ್ಲಿ ನೇತಾಕಿರೋದು ನೀವು ನಾವು ನೋಡಿರ್ಬೋದು. ಜೊತೆಗೆ ಮೂಲೆ ಮೂಲೆಗಳಲ್ಲಿನೂ ಅದಕ್ಕೆ ಪೇಂಟಿಂಗ್ ಮಾಡಿ ಒಂದ್ ಸ್ವಲ್ಪ ಡಿಸೈನ್ ಮಾಡಿ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನಾಗ್ತಿದೆ, ಅದೊಂದು ಫ್ಯಾಷನ್ ಆಗ್ತಾ ಇದೆ ಮೇಡಮ್. ಹೌದು ಮೇಡಮ್, ಫ್ಯಾಷನ್ ಆಗ್ತಾ ಇದೆ. ಈ ರೀತಿ ಮಣ್ಣಿನಲ್ಲಿ ಇರ್ತಕ್ಕಂತ ಮಡಿಕೆಯಿಂದ ಏನ್ ಬೇಕಾದ್ರೂ ತಯಾರ್ ಮಾಡ್ಬೋದು. ಬಟ್ ಅದನ್ನ ಬಳಕೆ ಮಾಡ್ಬೇಕಾದ್ರೂ ಸಹ ಹುಷಾರಾಗಿ ಬಳಕೆ ಮಾಡ್ಬೇಕು
1: ಮೇಡಮ್. ಹಾಗೆ ಈ ಮಡಿಕೆಗಳಲ್ಲಿ ಯಾವ ಯಾವ ಪಾನೀಯಗಳನ್ನ ಇಟ್ಟು ನಾವು ಉಪಯೋಗಿಸಬಹುದು ಮೇಡಮ್?
0: ಪಾಣೆ ಅಂದ್ರೆ ನಾವು ಈ ಒಂದು ಹೂಜಿಗಳನ್ನ ಉಪಯೋಗಿಸ್ಬೋದು ಮೇಡಮ್. ಹೂಜಿಗಳನ್ನ ನೀರನ್ನ ಶೇಖರಣೆ ಮಾಡಿ ಉಪಯೋಗಿಸ್ಬೋದು. ಮತ್ತೆ ಒಂದು ಅಗಲವಾಗಿರ್ತಕ್ಕಂತ ಪಾತ್ರೆಗಳನ್ನ ನಾವು ಉಪಯೋಗಿಸ್ಬೋದು. ಅದ್ರ ಮೇಲೆ ತಟ್ಟೆಗಳು ಬರ್ತವೆ ಮತ್ತೆ ಗ್ಲಾಸ್ಗಳು ಬರ್ತವೆ, ಅವುಗಳನ್ನ ಉಪಯೋಗಿಸ್ಬೋದು. ಆದ್ರೆ ಉಪಯೋಗಿಸಕ್ ಮುಂಚೆ ನಾವು ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವ್ರ ಒಲೆಗಳ ಮೇಲೆ ಅಡಿಗೆಗಳನ್ನ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಗ್ಯಾಸ್ ಮೇಲೆ ಅಡಿಗೆ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಅವುಗಳ ಬಳಕೆ ಮಾಡಕ್ಕೆ ನಾವು ತಗೊಂಡೋಗ್ಬಿಟ್ರೆ ಸಡನ್ ಆಗಿ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಟಾಗ ಅದು ಒಡ್ದೋಗುತ್ತೆ ಮೇಡಮ್.
1: ಹೌದು.
0: ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಹೊಸದಾಗಿ ತಂದಿರ್ತಕ್ಕಂತಹ ಒಂದು ಮಣ್ಣಿನ ಮಡಿಕೆಗಳನ್ನ 24 ಗಂಟೆಗಳ ಕಾಲ ನೀರಿನಲ್ಲಿ ಅದನ್ನ ಹಂಗೆ ನೆನೆ ಬಿಡ್ಬೇಕು. ಅದು ಚೆನ್ನಾಗಿ ನೆನೆದು ಆದ್ಮೇಲೆ ಅದನ್ನ ತಗೊಂಡೋಗಿ ನಾವು ಈ ಒಂದು ಗ್ಯಾಸ್ ಮೇಲೆ ಇಟ್ಟಾಗ ಅದರಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುಪ್ಪ ಹಾಕಿ ಉರಿಬೇಕು. ಹುರಿದು ಅದನ್ನ ಬಿಸಾಕ್ಬೇಕು. ಮತ್ತೆ ಅದರಲ್ಲೇನೆ ಏನ್ ಮಾಡ್ಬೇಕು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು
1: ನೀರನ್ನ.
0: ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಬಳಕೆ ಮಾಡೋಕ್ಕಿಂತ ಮುಂಚೆ. ಯಾರ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿವೆ.
1: ಹೌದು.
0: ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಏನಾದ್ರೂ ಸೇರ್ಕೊಂಡಿದ್ದು, ಅದರಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಕ್ಕಂತಹದ್ದು ಏನಾದ್ರೂ ಇತ್ತು ಅಂದ್ರೆ, ಆ ಕುದಿಸಿದಿರ್ತಕ್ಕಂತ ನೀರಲ್ಲಿ ಅವೆಲ್ಲ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಆ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ಅದನ್ನ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಅದನ್ನ ನಾವು ಬಳಕೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನು ಅಂದ್ರೆ, ಈ ಸಣ್ಣದಾಗಿರ್ತಕ್ಕಂತ ರಂಧ್ರಗಳಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಈ ಡಿಶ್ ವಾಶ್ ನ ಇಲ್ಲ ಅಂತಂದ್ರೆ ಈ ಒಂದು ಸೋಪ್ ಆಯಿಲ್ ನ ಬಳಕೆ ಮಾಡ್ತೀವಿ. ಆದ್ರೆ ಈ ಮಣ್ಣಿನ ಮಡಿಕೆಗಳನ್ನ ವಾಶ್ ಮಾಡ್ಬೇಕಾದ್ರೆ ಆ ರೀತಿ ಸೋಪ್ ಆಯಿಲ್ ಅನ್ನ ಬಳಕೆ ಮಾಡಬಾರ್ದು. ತೆಂಗಿನ ನಾರನ್ನ ತಗೊಂಡು ಆ ನಾರನ್ನ ಏನ್ ಮಾಡ್ಬೇಕು, ಒಳಗಡೆ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಕಳ್ಳೆ ಇಟ್ಟು ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಜೋಳದಿಟ್ಟು ಹಾಕಿ ಅದ್ರ ಒಳಗಡೆ ನಾವು ಜಿಡ್ಡಿನ ಅಂಶ ಹೋಗೋದಕ್ಕೂ ಇಲ್ಲ ಅಂತಂದ್ರೆ ಅದ್ ಕ್ಲೀನ್ ಆಗೋದಕ್ಕೂ ಸ್ವಚ್ಛವಾಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬಳಕೆ ಮಾಡ್ಬೇಕು ಮೇಡಮ್. ಈ ರೀತಿ ಇದರ ಬಳಕೆಯನ್ನ ಉಪಯೋಗಿಸ್ಕೋಬಹುದು. ಇದರಲ್ಲಿ ಅದೇ ಪಾತ್ರೆ ಅಗಲವಾಗಿರೋದು ಬರುತ್ತೆ, ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿ ಇರೋದು ಬರುತ್ತೆ, ಮತ್ತೆ ಊಜಿ ತರ ಬರುತ್ತೆ, ನೀರಿನ ಕುಂಡದ ತರ ಬರುತ್ತೆ, ಮತ್ತೆ ಒಂದೊಂದು ಗ್ಲಾಸ್ ತರನು ಬರುತ್ತೆ. ಇವುಗಳನ್ನ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಬಳಕೆ ಮಾಡ್ಕೋಬಹುದು. ಬಳಕೆ ಮಾಡಕ್ ಮುಂಚೆ ನಾವು ಅದನ್ನ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಬಳಕೆ ಮಾಡ್ಬೇಕು ಮೇಡಮ್.
1: ಮೇಡಮ್, ಹಾಗೆ ಈ ಮಡಿಕೆಗಳಲ್ಲಿ ಅಂತ ಹೇಳ್ತಾ ಇದೀರಲ್ವಾ, ಈ ಮಡಿಕೆಗಳಲ್ಲಿ ಯಾವ ಯಾವ ಅಡಿಗೆಗಳನ್ನ ಮಾಡಬಹುದು ಮೇಡಮ್?
0: ಮೇಡಮ್, ಸಂಪ್ರದಾಯಸ್ಥವಾದಂತಹ ಎಲ್ಲಾ ಅಡಿಗೆಗಳನ್ನು ನಾವು ಈ ಮಡಿಕೆಯಲ್ಲಿ ಮಾಡ್ಬೋದು. ಎಲ್ಲಾ ಅಡಿಗೆಗಳನ್ನು ಮಾಡ್ಬೋದು. ಆದ್ರೆ ಕೆಲವರಿಗೆ ಮಡಿಕೆಗಳಲ್ಲಿ ಮಾಡಿದ್ರೆ ಗ್ಯಾಸ್ ಜಾಸ್ತಿ ಆಗುತ್ತೆ ಅನ್ನೋರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆದ್ರೆ ಎಲ್ಲಾನು ಮಾಡ್ಬೋದು ಮೇಡಮ್. ಪಾನಕಗಳಾದ್ರೆ ಈ ಮಜ್ಜಿಗೆ ಮಾಡ್ಕೋಬಹುದು, ಪಾನಕ ಮಾಡ್ಕೋಬಹುದು, ಹಾಲು ಮೊಸರು ಇವನ್ನೆಲ್ಲಾನು. ಮತ್ತೆ ಇವಾಗ ಸ್ಪೆಷಲ್ ಆಗಿ ಎಲ್ಲಾ ಕಡೆ ನೀವು ನೋಡಿರ್ಬೋದು ಈ ಒಂದು ಪಾಟ್ ಟೀ ಅಂತ ಹೇಳ್ಬಿಟ್ಟು ಅದು ಕೊಡ್ತಾ ಇದಾರೆ. ಅಂದ್ರೆ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಗ್ಲಾಸ್ ಗಳಲ್ಲಿ ನಿನ್ನೆ ಟೀ ಹಾಕಿ ಕೊಡ್ತಾ ಇದಾರೆ. ಅದನ್ನ ಕುಡಿಯಕ್ಕೆ ತುಂಬಾ ಜನ ಇವಾಗ ಇಷ್ಟ ಪಡ್ತಾ ಇದಾರೆ. ಅದನ್ನ ನಾವು ಸ್ಪೆಷಲ್ ಅನ್ಕೊಂತೀವಿ. ಆದ್ರೆ ಹಿಂದಿನ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು ಅದು ಮಡಿಕೆ ಟೀ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾ ಇದಾರೆ. ಮತ್ತೆ ಇದರಲ್ಲಿ ಬೇಕಾದ್ರೆ ಸಾಂಬಾರ್ ಮಾಡಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಮೇಡಮ್, ಮಡಿಕೆಯಲ್ಲಿ ಯಾವಾಗ ನಾವು ಅಡಿಗೆ ಮಾಡ್ತೀವೋ ಅದು ಜಾಸ್ತಿ ದಿನ, ಇವತ್ ಮಾಡಿರೋ ಸಾಂಬಾರು ನಾಳೆ ಬೇಗ ಕೆಟ್ಟೋಗುತ್ತೆ ಕುಕ್ಕರ್ ಅಲ್ಲಿ ಮಾಡಿದ್ರೆ. ಬಟ್ ಮಡಿಕೆಯಲ್ಲಿ ಮಾಡಿರೋದಾದ್ರೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೊಂಡ್ರು, ಇವಿನ್ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರು ಕೂಡ ನೋಡೋಣ, ಅದು ಕೆಡಲ್ಲ ಮೇಡಮ್, ಹಂಗೆ ಇರುತ್ತೆ. ಅದು ವಿಶೇಷ ಈ ಒಂದು ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಸಾಂಬಾರು. ಮನೆಯಲ್ಲಿ ಏನೇನು ಹಬ್ಬ ಹರಿದಿನಗಳಿಗೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲಾ ಅಡಿಗೆಗಳನ್ನು ಸಹ ನಾವು ಈ ಒಂದು ಮಡಿಕೆಯಲ್ಲಿ ಮಾಡ್ಕೋಬಹುದು ಮೇಡಮ್.
1: ಇನ್ನೊಂದ್ ಏನಂದ್ರೆ ಮೇಡಮ್, ನೈಟ್ ಮಣ್ಣಿನ ಗ್ಲಾಸ್ ಬರುತ್ತಲ್ವಾ, ಅದ್ರಲ್ಲಿ ನೀರಿಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ, ಅದು ನಿಜನಾ ಮೇಡಮ್?
0: ನಿಜಾನೇ ಮೇಡಮ್. ಯಾಕೆ ಅಂತೀರಾ, ಈ ಮಣ್ಣಲ್ಲಿ ಅನೇಕ ಒಂದು ಲವಣಾಂಶಗಳು ಇರುತ್ತವೆ, ಇರೋದ್ರಿಂದ ಅದು ನೀರನ್ನ ನಾವು ಪ್ರಿಸರ್ವ್ ಮಾಡಿ ನಾವು ಬೆಳಗ್ಗೆ ಕುಡಿದಾಗ ಕೆಲವ್ರಿಗೆ ಈಗಿನ ಇತ್ತೀಚೆಗಂತೂ ತುಂಬಾ ಕಾಡ್ತಕ್ಕಂತ ಸಮಸ್ಯೆ ಏನು ಅಂದ್ರೆ ಗ್ಯಾಸ್ಟಿಕ್ ಜಾಸ್ತಿ ಆಗಿದೆ ಅಂತಾರೆ. ಅದು ಗ್ಯಾಸ್ಟಿಕ್ ಜಾಸ್ತಿ ಆಗಿರೋದನ್ನ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೀರುಗಳನ್ನು ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಕೆಲವರು ಒಂದ್ ಗ್ಲಾಸ್ ನೀರ್ ಕುಡಿತಾರೆ, ಎರಡ್ ಗ್ಲಾಸ್ ನೀರ್ ಕುಡಿತಾರೆ, ನಮ್ ದೇಹಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರಿನ ಅಂಶನ ನಮ್ಗೆ ಸೇರಕ್ ಬಿಡಲ್ಲ. ಅಂತ ಟೈಮಲ್ಲಿ ನಾವು ಬೆಳಗ್ಗೆ ಎದ್ದು ಒಂದ್ ಗ್ಲಾಸ್ ನೀರ್ ಕುಡಿತಾ ಬರ್ತದೆ, ಆ ಗ್ಯಾಸ್ಟಿಕ್ ಸಮಸ್ಯೆಯನ್ನ ನಾವು ನಿಧಾನವಾಗಿ ತಡೆ ಹಿಡಿಯಬಹುದು ಮೇಡಮ್.
1: ಮೇಡಮ್, ಕಡೆಯದಾಗಿ ಈ ಮಣ್ಣಿನ ಮಡಕೆಗಳ ಬಗ್ಗೆ ನಮ್ಮ ಪ್ರೀತಿಯ ಕೇಳುಗರಿಗೆ ಹಿತನುಡಿಗಳನ್ನ ಇರಣ ಹೇಳಕ್ಕೆ ಬಯಸ್ತೀರಾ ಮೇಡಮ್?
0: ನಿಜ ಮೇಡಮ್, ಮಣ್ಣಿನ ಮಡಿಕೆಯಲ್ಲಿ ಕೆಲವು ಮೂರ್ತಿಗಳನ್ನ ನಾವು ಮನೆಗೆ ವಾಸ್ತುಗೆ ತಕ್ಕಂಗೆ ಈಶಾನ್ಯ ಭಾಗದಲ್ಲಿ ಒಂದು ಕಪ್ಪಲ್ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟು ಈಶಾನ್ಯ ಭಾಗಕ್ಕೆ ಇಟ್ಟಾಗ ಅದು ಒಂದು ಮನೆಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಪುಸ್ತಕಗಳಲ್ಲಿ ನಾನು ಓದಿರೋ ಪ್ರಕಾರ ಅದು ಗೊತ್ತಿದೆ ಮೇಡಮ್. ಮತ್ತೆ ಆಗ್ನೇಯ ದಿಕ್ಕುಗಳಲ್ಲಿ ಈ ಮಣ್ಣಿನ ಮಳಿಕೆಯ ಅಲಂಕಾರವನ್ನ ಮಾಡಿದಾಗ ಆ ಮನೆಯಲ್ಲಿ ಸುಖ ಸಂಪತ್ತು ಲಭಿಸುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಆಭರಣ ಪ್ರಿಯರಾಗಿರೋದ್ರಿಂದ ಈ ಮಣ್ಣಿನಲ್ಲಿ ಇರ್ತಕ್ಕಂತ ಕೆಲವು ಆಭರಣಗಳು ಇದೆ, ಅದನ್ನೊಂದು ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂತ ಆಭರಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಮಣ್ಣಿನ ಮಡಿಕೆಗಳನ್ನ ಆದಷ್ಟು ಈ ಕುಕ್ಕರ್ ಅದು ಇದು ಬಳಕೆ ಮಾಡಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಲೇಬೇಕು. ಅಂತದ್ರಲ್ಲಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ನಮ್ ಟೈಮ್ ತಕ್ಕಂಗೆ ಈ ಮಣ್ಣಿನ ಮಡಿಕೆನ ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬಿಪಿ ಆಗ್ಬೋದು, ಅಥವಾ ಏನೋ ಒಂದ್ ಟೆನ್ಷನ್ಸ್ ಆಗ್ಬೋದು, ಅಥವಾ ದೇಹದ ಒಂದು ಉಷ್ಣಾಂಶ ಆಗ್ಬೋದು, ಟೋಟಲ್ ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂದ್ರೆ ನಾವ್ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗಿಸೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
1: ಇದುವರೆಗೂ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಎಷ್ಟು ಮಹತ್ವ ಇದೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
0: ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.

ಪ್ರಸ್ತುತ 3ನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.